0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ್ಯಾ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಚ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

ಕೇಂದ್ರ ಇದು ಕೆಎಲ್ಇ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಪ್ರಸಾರದಲ್ಲಿ ಕೈ ಸ್ವಚ್ಛವಾಗಿದ್ದರೆ ವ್ಯವಹಾರಕ್ಕೆ ತೊಂದರೆ ಇಲ್ಲ, ನಾಲಿಗೆ ಸ್ವಚ್ಛವಾಗಿದ್ದರೆ ಸ್ನೇಹ ಸಂಬಂಧಗಳಿಗೆ ತೊಂದರೆ ಇಲ್ಲ, ಮನಸ್ಸು ಸ್ವಚ್ಛವಾಗಿದ್ದರೆ ಪ್ರೀತಿಗೆ ತೊಂದರೆ ಇಲ್ಲ, ಈ ಮೂರು ಸ್ವಚ್ಛವಾಗಿದ್ದರೆ ಜೀವನದಲ್ಲಿ ಯಾವುದಕ್ಕೂ ತೊಂದರೆ ಇಲ್ಲ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಸೋಮವಾರ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಕನ್ನಡ ಭಕ್ತಿ ಗೀತೆಗಳು, ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 to 7:00 ಪ್ರಸಾರವಾಗಲಿದೆ. ಚಿಂತನ ಕಾರ್ಯಕ್ರಮ 7:00 to 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತ ರಹಸ್ಯ 7:15 to 7:30 ಸಂಸ್ಕೃತಂ ವದಾಮಃ 7:30 to 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ 9:00 to 9:30 ವಿಶೇಷ ಕಾರ್ಯಕ್ರಮಗಳು 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ 12:00 to 12:30 ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ 12:30 to 1:00 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ 1:00 to 1:30 ಹಸೆ ಹೊನಲು ಹಾಸ್ಯ ಕಾರ್ಯಕ್ರಮ 1:30 to 2:00 ಪ್ರಸಾರವಾಗಲಿದೆ. ಮರಾಠಿ ಸಮಯ 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ 4:00 to 4:30 ತಂತ್ರಜ್ಞಾನದ ಕುರಿತು ಮಾಹಿತಿ ವಿಜ್ಞಾನ ವಿಹಾರ ಕಾರ್ಯಕ್ರಮದಲ್ಲಿ 4:30 to 5:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಸರ್ವರಿಗೂ ಶುಭೋದಯಗಳು. ಆತ್ಮೀಯ ಸ್ವಾಗತ ಕಾರ್ಯಕ್ರಮದಲ್ಲಿ ಸಂಗೀತದ ರೂಪದಲ್ಲಿರುವ ಶ್ರದ್ಧೆಯ ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ಎಂದಿನಂತೆ ಇಂದು ಕೂಡ ಪರಮಾತ್ಮನ ಭಕ್ತಿಯಲ್ಲಿ ನೆನಪಿನಲ್ಲಿ ತಲ್ಲೀನರಾಗೋಣ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ವಣಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ ಭೂಲೋಕ ಕೈಲಾಸ ನೋಡಿರಿ, ಶ್ರೀ ಶ್ರೀಶೈಲ ಬನ್ನಿರಿ ಸೇವಿಸಿ ಶ್ರೀಶೈಲ ಮಲ್ಲೇಶ್ವರ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮಣಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ನಮೋ ನಮೋ ಮಂಜುನಾಥ ಶಿವ ಶಿವ, ಉಮಾಪ್ರಿಯ ಮಂಜುನಾಥ ಶಿವ ಶಿವ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೇಳಿ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಬನ್ನಿರೆಲ್ಲ ಮಂಜುನಾಥನ ಕಣ್ತುಂಬ ನೋಡೋಣ, ಬನ್ನಿರೆಲ್ಲ.

0: ಇದೀಗ ಪ್ರಸಾರವಾಗಲಿದೆ ಚಿಂತನ ಪ್ರಸ್ತುತಪಡಿಸಲಿದ್ದಾರೆ ಶ್ರೀಮತಿ ಮಂಜುಳಾ ಚುನ್ನಮರಿ.
1: ಎಲ್ಲರಿಗೂ ನಮಸ್ಕಾರ. ನಾನು ಮಂಜುಳಾ ಚುನ್ನಮರಿ, ಬೆಳಗಾವಿಯಿಂದ. ಈ ದಿನದ ಚಿಂತನೆ ಯಶಸ್ಸಿನ ನಿಯಮ. ಇದನ್ನು ಯೋಗಿಯ ಆತ್ಮಕಥೆ ಮಹಾನ್ ಗ್ರಂಥದ ಕರ್ತೃವಾದ ಶ್ರೀ ಶ್ರೀ ಪರಮಹಂಸ ಯೋಗಾನಂದರ ಬದುಕುವುದು ಹೇಗೆ ಪುಸ್ತಕ ಮಾಲೆಯಿಂದ ಆಯ್ದುಕೊಳ್ಳಲಾಗಿದೆ. ಯಶಸ್ಸಿನ ನಿಯಮ. ಯಾರು ಭಗವಂತನ ಅನ್ವೇಷಣೆಯಲ್ಲಿ ತೊಡಗಿರುವರೋ ಅವರೇ ಅತ್ಯಂತ ವಿವೇಕಿಗಳು. ಯಾರು ಭಗವಂತನನ್ನು ಕಂಡುಕೊಂಡಿರುವರೋ ಅವರೇ ಅತ್ಯಂತ ಯಶಸ್ವಿ ಪುರುಷರು. ಭಗವಂತನು ನನ್ನನ್ನು ತನ್ನ ಪ್ರತಿಬಿಂಬವಾಗಿ ಸೃಷ್ಟಿಸಿದ್ದಾನೆ. ನಾನು ಮೊದಲು ಅವನನ್ನು ಅನ್ವೇಷಿಸುವೆನು ಹಾಗೂ ನನ್ನ ಅವನೊಂದಿಗಿನ ನಿಜವಾದ ಸಂಬಂಧವನ್ನು ದೃಢಪಡಿಸಿಕೊಳ್ಳುವೆನು. ನಂತರ ಅದು ಅವನ ಇಚ್ಛೆಯೇ ಆಗಿದ್ದರೆ ಎಲ್ಲ ವಿಷಯಗಳು, ವಿವೇಕ, ಸಮೃದ್ಧಿ, ಆರೋಗ್ಯ ನನ್ನ ಜನ್ಮಸಿದ್ಧ ಹಕ್ಕಿನ ಅಂಗವಾಗಿ ಸೇರ್ಪಡಿಸಲಿ, ನನಗೆ ಅಪರಿಮಿತ ಯಶಸ್ಸು ದೊರೆಯಲಿ. ಆದರೆ ಪ್ರಾಪಂಚಿಕ ಭೌತ ಮೂಲಗಳಿಂದ ಅಲ್ಲ, ಭಗವಂತನ ಸರ್ವಸಮರ್ಥ ಸರ್ವಾಧೀನ ಶಕ್ತಿಯ ಸಕಲ ವರದಾನಗಳನ್ನು ನೀಡುವ ಉದಾರ ಹಸ್ತಗಳಿಂದ. ನಾವೆಂದೂ ಕನಸಿನಲ್ಲಿಯೂ ಕಾಣದ ಗುಪ್ತ ನಿಧಿಯನ್ನು ಮತ್ತು ಸಕಲೈಶ್ವರ್ಯಗಳನ್ನು ಪ್ರಕಟಿಸಬಲ್ಲ ಶಕ್ತಿ ಒಂದಿದೆಯೇ? ಆರೋಗ್ಯ, ಸುಖ ಮತ್ತು ಆಧ್ಯಾತ್ಮಿಕ ಜ್ಞಾನ ಪ್ರಭೆಯನ್ನು ನೀಡಲು ನಾವು ಕರೆ ಕೊಡಬಲ್ಲಂತಹ ಬಲವೊಂದು ಇದೆಯೇ? ಭಾರತದ ಸಂತರು ಮತ್ತು ಜ್ಞಾನಿಗಳು ಅಂತಹದೊಂದು ಶಕ್ತಿ ಇದೆ ಎಂದು ಬೋಧಿಸಿದ್ದಾರೆ. ಪ್ರಾಮಾಣಿಕವಾಗಿ ಪ್ರಯತ್ನಪಟ್ಟಲ್ಲಿ ಈ ಸತ್ಯತತ್ವಗಳ ಸಾರ್ಥಕತೆಯು ನಿಮಗೂ ಫಲಕಾರಿಯಾಗುವುದೆಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ನಿಮ್ಮ ಚಿಂತನಾಭ್ಯಾಸ ಬಲದ ಪ್ರವೃತ್ತಿಗನುಸಾರವಾಗಿ ನೀವು ಯಶಸ್ಸು ಅಥವಾ ಅಪಯಶಸ್ಸನ್ನು ಪ್ರದರ್ಶಿಸುತ್ತೀರಿ. ನಿಮ್ಮಲ್ಲಿ ಹೆಚ್ಚು ಬಲವತ್ತರವಾದುದು ಯಾವುದು? ಯಶಸ್ಸಿನ ವೃತ್ತಿಗಳೇ ಅಥವಾ ಅಪಯಶಸ್ಸಿನ ವೃತ್ತಿಗಳೇ? ನೀವು ಯಶಸ್ವಿಯಾಗಬೇಕಾದರೆ ಸಕಾರಾತ್ಮಕವಾಗಿ ಆಲೋಚನೆ ಮಾಡುವುದರ ಮೂಲಕ ಜೊತೆ ಜೊತೆಯಲ್ಲಿಯೇ ಇಚ್ಛಾಶಕ್ತಿಯನ್ನು ಉಪಯೋಗಿಸಿ ಕಾರ್ಯೋನ್ಮುಖರಾಗಿರಬೇಕು. ಮನಸ್ಸೇ ಎಲ್ಲದರ ಸೃಷ್ಟಿಕರ್ತ. ಆದ್ದರಿಂದ ಅದಕ್ಕೆ ಒಳ್ಳೆಯದನ್ನು ಮಾತ್ರ ಸೃಷ್ಟಿಸಲು ನೀವು ಮಾರ್ಗದರ್ಶನ ನೀಡಬೇಕು. ಮಹತ್ತರವಾದ ಕ್ರಿಯಾತ್ಮಕ ಇಚ್ಛಾಶಕ್ತಿಯೊಡನೆ ನೀವು ಒಂದು ನಿರ್ದಿಷ್ಟ ಸಂಕಲ್ಪಕ್ಕೆ ದೃಢ ನಿಶ್ಚಯದಿಂದ ಅಂಟಿಕೊಂಡಿದ್ದರೆ ಕೊನೆಗೆ ಅದು ಒಂದು ಸ್ಫುಟವಾದ ಬಾಹ್ಯ ರೂಪವನ್ನು ತಾಳುತ್ತದೆ. ಜೀವನದಲ್ಲಿ ಯಶಸ್ವಿಯಾದ ವ್ಯಕ್ತಿಯು ಸೋತವನಿಗಿಂತಲೂ ಬಹುಶಃ ಹೆಚ್ಚಿನ ಗಂಭೀರವಾದ ಕಷ್ಟಗಳೊಡನೆ ಹೋರಾಡಿರಬೇಕು. ಆದರೆ ಯಶಸ್ವಿ ವ್ಯಕ್ತಿಯು ಸರ್ವಕಾಲದಲ್ಲಿಯೂ ಸೋಲಿನ ಆಲೋಚನೆಗಳನ್ನು ತಿರಸ್ಕರಿಸುವಂತೆ ತನಗೆ ತಾನೇ ತರಬೇತಿ ಕೊಟ್ಟುಕೊಂಡಿರುತ್ತಾನೆ. ನೀವು ನಿಮ್ಮ ಗಮನವನ್ನು ಅಪಜಯದಿಂದ ಜಯದ ದಿಶೆಗೆ, ಆತಂಕದಿಂದ ನಿರಾತಂಕ ಸ್ಥಿತಿಗೆ, ಮಾನಸಿಕ ಚಂಚಲತೆಯಿಂದ ಏಕಾಗ್ರತೆಗೆ, ಅಶಾಂತತೆಯಿಂದ ಪ್ರಶಾಂತತೆಗೆ ಮತ್ತು ಪ್ರಶಾಂತತೆಯಿಂದ ಆಂತರಿಕ ದಿವ್ಯ ಆನಂದಕ್ಕೆ ಕೊಂಡೊಯ್ಯಬೇಕು. ನೀವು ಐಶ್ವರ್ಯವನ್ನು ಕಳೆದುಕೊಂಡಾಗ ಸ್ವಲ್ಪವೇ ಕಳೆದುಕೊಂಡಿರುವಿರಿ, ಆರೋಗ್ಯವನ್ನು ಕಳೆದುಕೊಂಡಾಗ ಇನ್ನೂ ಏನೋ ಸ್ವಲ್ಪ ಹೆಚ್ಚಿನ ಮಹತ್ವವಾದುದನ್ನು ಕಳೆದುಕೊಂಡಿರುವಿರಿ. ಆದರೆ ನಿಮ್ಮ ಮನಃಶಾಂತಿಯನ್ನು ಕಳೆದುಕೊಂಡಾಗ ನೀವು ನಿಮ್ಮ ಅತ್ಯಮೂಲ್ಯ ನಿಧಿಯನ್ನೇ ಕಳೆದುಕೊಂಡಿರುವಿರಿ. ಆದ್ದರಿಂದ ಸಂತೋಷವೆಂಬ ಅಳತೆಗೋಲಿನಿಂದ ಯಶಸ್ಸಿನ ಮಟ್ಟವನ್ನು ಅಳೆಯಬೇಕು. ವಿಶ್ವ ನಿಯಮಗಳೊಂದಿಗೆ ನೀವು ಶಾಂತಿಯುತ ಸಾಮರಸ್ಯದಿಂದಿರುವ ಸಾಮರ್ಥ್ಯದಿಂದಲೂ ಅದನ್ನು ಅಳೆಯಬೇಕು. ಪ್ರಾಪಂಚಿಕ ಗುಣಮಟ್ಟಗಳಾದ ಐಶ್ವರ್ಯ, ಘನತೆ, ಗೌರವ ಮತ್ತು ಅಧಿಕಾರ ಇವುಗಳಿಂದ ಯಶಸ್ಸನ್ನು ಯೋಗ್ಯ ರೀತಿಯಲ್ಲಿ ಅಳೆಯಲಾಗುವುದಿಲ್ಲ. ಸಂತೋಷವಾಗಿರುವುದು ಎಂದರೆ ಪರಮಾತ್ಮನೊಡನೆ ಸಾಮರಸ್ಯದಿಂದ ಇರುವುದು. ಸಂತೋಷದಿಂದ ಇರುವ ಶಕ್ತಿ ಸಾಮರ್ಥ್ಯವು ಧ್ಯಾನದಿಂದ ಒದಗಿ ಬರುತ್ತದೆ. ಯಶಸ್ಸನ್ನು ಪಡೆಯಲು ಈ ದೃಢ ಸಂಕಲ್ಪವನ್ನು ತಪ್ಪದೇ ಹೇಳಿ. ಏನೆಂದರೆ, ಹೇ ಪರಮಾತ್ಮನೇ, ನಾನು ವಿವೇಚಿಸುವೆನು, ನಾನು ಇಚ್ಛಿಸುವೆನು, ನಾನು ಕಾರ್ಯವನ್ನು ಎಸಗುವೆನು, ಆದರೆ ಯೋಗ್ಯ ವಸ್ತುವಿಗಾಗಿ ನಾನು ಮಾಡಲೇಬೇಕಾದ ಕಾರ್ಯಗಳಿಗೆ ನೀನು ನನಗೆ ಮಾರ್ಗದರ್ಶನ ನೀಡು. ಇದೇ ನಮ್ಮ ಯಶಸ್ಸಿನ ದಾರಿ. ಧನ್ಯವಾದಗಳು.
0: ಇದುವರೆಗೂ ಚಿಂತನವನ್ನು ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಶ್ರೀಮತಿ ಮಂಜುಳಾ ಚುನುಮರಿ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 ಎಫ್ಎಂ. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.

0: ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 9ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾರೆ, ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ ಮೂಢರು ನನ್ನನ್ನು ಅಪಹಾಸ್ಯ ಮಾಡುತ್ತಾರೆ, ಇರುವುದೆಲ್ಲದರ ಪ್ರಭು ನಾನೇ ಎಂಬ ನನ್ನ ಈ ದಿವ್ಯ ಪ್ರಕೃತಿಯು ಅವರಿಗೆ ತಿಳಿಯದು ಅಂಥೇಳಿ. ಸೊ ಅಂತಹ ಬ್ರಹ್ಮ ಕೂಡ ದಿಗ್ಭ್ರಮೆಗೊಳ್ಳುತ್ತಾನೆ ಶ್ರೀಕೃಷ್ಣನ ಲೀಲೆಯನ್ನು ನೋಡಿ. ಇನ್ನು ನಮ್ಮಂಥ ಸಾಮಾನ್ಯ ಮನುಷ್ಯರ ಅಪಾಡೇನು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಸೊ ಹಾಗೆ ಇದರಲ್ಲಿ ಹೇಗೆ ಕೃಷ್ಣನೇ ದೇವೋತ್ತಮ ಪರಮಪುರುಷ, ಈಶ್ವರ ಪರಮಃ ಕೃಷ್ಣ ಅಂಥೇಳಿ ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮ ಪ್ರಾರ್ಥನೆಯನ್ನು ಮಾಡುತ್ತಾನೆ. ಈಶ್ವರರು ನಿಯಂತ್ರಕರು ಅನೇಕರಿದ್ದಾರೆ, ಒಬ್ಬರು ಮತ್ತೊಬ್ಬರಿಗಿಂತ ದೊಡ್ಡವರಾಗಿ ಕಾಣುತ್ತಾರೆ. ಈ ಐಹಿಕ ಜಗತ್ತಿನ ವ್ಯವಹಾರಗಳ ಸಾಮಾನ್ಯ ನಿರ್ವಹಣೆಯಲ್ಲಿ ನಾವು ಒಬ್ಬ ಅಧಿಕಾರಿಯನ್ನು ಅಥವಾ ನಿರ್ದೇಶಕನನ್ನ ಕಾಣ್ತೇವೆ, ಅವನ ಮೇಲೆ ಒಬ್ಬ ಕಾರ್ಯದರ್ಶಿ ಇರ್ತಾನೆ, ಅವನ ಮೇಲೆ ಒಬ್ಬ ಮಂತ್ರಿ ಮತ್ತು ಅವನ ಮೇಲೆ ಒಬ್ಬ ಅಧ್ಯಕ್ಷ. ಅವರಲ್ಲಿ ಪ್ರತಿಯೊಬ್ಬರು ನಿಯಂತ್ರಕರೇ, ಆದರೆ ಒಬ್ಬನು ಮತ್ತೊಬ್ಬನನ್ನು ನಿಯಂತ್ರಿಸ್ತಾನೆ. ಕೃಷ್ಣನು ಪರಮ ನಿಯಂತ್ರಕ ಎಂದು ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆ. ಐಹಿಕ ಜಗತ್ತಿನಲ್ಲಿಯೂ ಆಧ್ಯಾತ್ಮಿಕ ಜಗತ್ತಿನಲ್ಲಿಯೂ ನಿಸ್ಸಂಶಯವಾಗಿ ಅನೇಕ ನಿಯಂತ್ರಕರಿದ್ದಾರೆ, ಆದರೆ ಕೃಷ್ಣನು ಪರಮ ನಿಯಂತ್ರಕ. ಈಶ್ವರ ಪರಮಃ ಕೃಷ್ಣ ಮತ್ತು ಅವನ ದೇಹವು ಸಚ್ಚಿದಾನಂದ ಭೌತಿಕವಲ್ಲ ಅಂತ ಬ್ರಹ್ಮ ಸಂಹಿತೆಯಲ್ಲಿ ಹೇಳಲಾಗಿದೆ. ಸೊ ಹಲವಾರು ಒಂದು ಈ ಆಶ್ಚರ್ಯಕರ ಕಾರ್ಯಗಳನ್ನು ಐಹಿಕ ದೇಹಗಳು ಮಾಡಲಾರವು. ಶ್ರೀಕೃಷ್ಣನ ದೇಹವು ಶಾಶ್ವತವಾದದ್ದು, ಆನಂದಮಯವಾದದ್ದು ಮತ್ತು ಜ್ಞಾನಪೂರ್ಣವಾದದ್ದು. ಆತನು ಸಾಮಾನ್ಯ ಮನುಷ್ಯನಲ್ಲದಿದ್ದರೂ ಮೂಢರು ಅವನನ್ನು ಅಪಹಾಸ್ಯ ಮಾಡುತ್ತಾರೆ ಮತ್ತು ಆತನನ್ನು ಮನುಷ್ಯನೆಂದು ಪರಿಗಣಿಸುತ್ತಾರೆ. ಇಲ್ಲಿ ಅವನ ದೇಹವನ್ನು ಮಾನುಷೀಂ ಎಂದು ಕರೆಯಲಾಗಿದೆ, ಏಕೆಂದರೆ ಅವನು ಒಬ್ಬ ಮನುಷ್ಯನಂತೆ ಅರ್ಜುನನ ಸಖನಾಗಿ ಮತ್ತು ಕುರುಕ್ಷೇತ್ರ ಯುದ್ಧದಲ್ಲಿ ಒಳಗಾಗಿರುವ ಒಬ್ಬ ರಾಜಕಾರಣಿಯಂತೆ ವರ್ತಿಸ್ತಾ ಇದ್ದಾನೆ. ಅನೇಕ ರೀತಿಗಳಲ್ಲಿ ಆತನು ಸಾಮಾನ್ಯ ಮನುಷ್ಯನಂತೆ ವರ್ತಿಸ್ತಾನೆ, ನಟಿಸ್ತಾನೆ. ಆದರೆ ಆತನ ದೇಹವು ಸಚ್ಚಿದಾನಂದ ವಿಗ್ರಹ, ಶಾಶ್ವತ ಆನಂದ ಮತ್ತು ಪರಿಪೂರ್ಣ ಜ್ಞಾನ. ವೇದದ ಭಾಷೆಯು ಇದನ್ನು ದೃಢಪಡಿಸುತ್ತದೆ. ಸಚ್ಚಿದಾನಂದ ರೂಪಾಯ ಕೃಷ್ಣಾಯ, ಸಚ್ಚಿದಾನಂದ ಸ್ವರೂಪನಾದ ದೇವೋತ್ತಮ ಪರಮಪುರುಷನಾದ ಕೃಷ್ಣನಿಗೆ ನಾನು ನಮಸ್ಕರಿಸುತ್ತೇನೆ ಅಂತೇಳಿ ಗೋಪಾಲ ತಾಪನಿ ಉಪನಿಷತ್ತಲ್ಲಿ ಹೇಳಲಾಗಿದೆ. ವೇದಗಳ ಭಾಷೆಯಲ್ಲಿ ಇತರ ವರ್ಣನೆಗಳು ಇವೆ. ತಂ ಏಕಂ ಗೋವಿಂದಂ, ನೀನು ಗೋವಿಂದನು, ಇಂದ್ರಿಯಗಳ ಮತ್ತು ಗೋವುಗಳಿಗೆ ಆನಂದವನ್ನು ಕೊಡುವವನು. ಸಚ್ಚಿದಾನಂದ ವಿಗ್ರಹಂ, ನಿನ್ನ ರೂಪವು ದಿವ್ಯವಾದದ್ದು, ಶಾಶ್ವತ ಜ್ಞಾನ ಮತ್ತು ಆನಂದಗಳಿಂದ ತುಂಬಿರುವಂಥದ್ದು ಅಂತ ಗೋಪಾಲತಾಪನಿ ಉಪನಿಷತ್ತು 1.35 ವಿವರಿಸುತ್ತದೆ. ಶ್ರೀಕೃಷ್ಣನ ದೇಹಕ್ಕೆ ದಿವ್ಯ ಗುಣಗಳಿದ್ದರೂ ಅದು ಜ್ಞಾನಾನಂದಮಯವಾದರೂ ವಿದ್ವಾಂಸರೆಂದು ಕರೆಸಿಕೊಳ್ಳುವ ಎಷ್ಟೋ ಮಂದಿ ಮತ್ತು ಭಗವದ್ಗೀತೆಯ ಹಲವರು ವ್ಯಾಖ್ಯಾನಕಾರರು ಅವನನ್ನು ಸಾಮಾನ್ಯ ಮನುಷ್ಯನೆಂದು ತಿರಸ್ಕಾರದಿಂದ ಕಾಣುತ್ತಾರೆ. ಹಿಂದಿನ ಪುಣ್ಯ ಕಾರ್ಯದ ಫಲವಾಗಿ ವಿದ್ವಾಂಸನು ಅಸಾಧಾರಣ ಮನುಷ್ಯನಾಗಿ ಹುಟ್ಟಿರಬಹುದು, ಆದರೆ ಕೃಷ್ಣನನ್ನ ಕುರಿತ ಈ ಕಲ್ಪನೆಯು ಅಲ್ಪ ಜ್ಞಾನದಿಂದ ಬಂದದ್ದು. ಆದ್ದರಿಂದ ಈ ಮನುಷ್ಯನನ್ನು ಮೂಢ ಎಂದು ಕರೆದಿದೆ. ಮೂಢರು ಮಾತ್ರ ಕೃಷ್ಣನು ಸಾಮಾನ್ಯ ಮನುಷ್ಯ ಅಂತ ಭಾವಿಸ್ತಾರೆ. ಪರಮಪ್ರಭುವಿನ ರಹಸ್ಯ ಚಟುವಟಿಕೆಗಳನ್ನು, ಅವನ ವಿವಿಧ ಶಕ್ತಿಗಳನ್ನು ತಿಳಿಯುವುದರಿಂದ ಮೂಢರು ಕೃಷ್ಣನನ್ನು ಸಾಮಾನ್ಯ ಮನುಷ್ಯ ಅಂತ ಭಾವಿಸ್ತಾರೆ. ಕೃಷ್ಣನ ಚಟುವಟಿಕೆಗಳನ್ನ ಕಾರ್ಯಚಟುವಟಿಕೆಗಳನ್ನು ನಮ್ಮ ಕಾರ್ಯಚಟುವಟಿಕೆಗಳ ಜೊತೆ ನಾವು ಹೋಲಿಸಿಕೊಳ್ಳುವುದೇ ನಾವು ಮಾಡುವ ದೊಡ್ಡ ತಪ್ಪು. ಜನ್ಮ ಕರ್ಮ ಚ ಮೇ ದಿವ್ಯಂ ಅಂತ ಕೃಷ್ಣ ಹೇಳ್ತಾರೆ. ನನ್ನ ಜನ್ಮ ಮತ್ತು ನನ್ನ ಕರ್ಮ ಕೂಡ ದಿವ್ಯವಾಗಿರುವಂಥದ್ದು, ಅದನ್ನು ಅಷ್ಟು ಸುಲಭವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಸೊ ಕೃಷ್ಣನ ದೇಹವು ಕೂಡ ಸಂಪೂರ್ಣ ಜ್ಞಾನಾನಂದಗಳ ಸಂಕೇತ. ಅಸ್ತಿತ್ವದಲ್ಲಿರುವ ಎಲ್ಲದರ ಒಡೆಯ ಅವನು. ಆತನು ಯಾರಿಗಾದರೂ ಮುಕ್ತಿಯನ್ನು ಅನುಗ್ರಹಿಸಬಲ್ಲ ಎಂಬುದನ್ನು ಅವರು ತಿಳಿಯರು. ಈ ಐಹಿಕ ಜಗತ್ತಿನಲ್ಲಿ ಕೃಷ್ಣನ ಅಂದರೆ ಕೃಷ್ಣ ಅವತರಿಸುವಂಥದ್ದು, ಕೃಷ್ಣನ ಅಂತರಂಗ ಶಕ್ತಿಯ ಅಭಿವ್ಯಕ್ತಿ ಅಂತ ಅವರಿಗೆ ಗೊತ್ತಾಗಲ್ಲ. ಅವನು ಐಹಿಕ ಶಕ್ತಿಯ ಪ್ರಭು. ಅನೇಕ ಸ್ಥಳಗಳಲ್ಲಿ ವಿವರಿಸುವಂತೆ ಮಮ ಮಾಯಾ ದುರತ್ಯಯ, ಐಹಿಕ ಶಕ್ತಿಯು ಬಹಳ ಬಲಶಾಲಿಯಾಗಿದ್ದರೂ ತನ್ನ ಅಧೀನ ಮತ್ತು ತನಗೆ ಯಾರು ಶರಣಾಗುತ್ತಾರೋ ಅವರು ಈ ಐಹಿಕ ಶಕ್ತಿಯ ನಿಯಂತ್ರಣದಿಂದ ಪಾರಾಗಬಹುದು ಎಂದು ಅವರು ಹೇಳ್ತಾರೆ. ಸೊ ಕೃಷ್ಣನಿಗೆ ಶರಣಾಗುವ ಆತ್ಮವು ಐಹಿಕ ಶಕ್ತಿಯ ಪ್ರಭಾವದಿಂದ ಪಾರಾಗಬಹುದಾದರೆ ಇಡೀ ವಿಶ್ವದ ಸೃಷ್ಟಿ ಸ್ಥಿತಿ ಮತ್ತು ಲಯಗಳನ್ನು ನಿರ್ವಹಿಸುವ ಪರಮ ಪ್ರಭುವಿಗೆ ನಮ್ಮ ದೇಹಗಳಂತಹ ಭೌತಿಕ ದೇಹವು ಇರುವುದು ಹೇಗೆ ಸಾಧ್ಯ? ಆದ್ದರಿಂದ ಕೃಷ್ಣನನ್ನು ಕುರಿತ ಈ ಕಲ್ಪನೆ ಸಂಪೂರ್ಣವಾಗಿ ಮೂರ್ಖತನ. ಸಾಮಾನ್ಯ ಮನುಷ್ಯನ ರೂಪದಲ್ಲಿ ಕಾಣಿಸಿಕೊಳ್ಳುವ ದೇವೋತ್ತಮ ಪುರುಷನಾದ ಕೃಷ್ಣನು ಹೇಗೆ ಎಲ್ಲ ಪರಮಾಣುಗಳ ಮತ್ತು ವಿಶ್ವರೂಪದ ಬೃಹತ್ ಅಭಿವ್ಯಕ್ತಿಗಳ ನಿಯಂತ್ರಕನಾಗಬಲ್ಲ ಎಂದು ಮೂಢರು ಕಲ್ಪಿಸಿಕೊಳ್ಳಲಾರರು. ಬೃಹತ್ತಾದದ್ದು ಮತ್ತು ಚಿಕ್ಕದಾದದ್ದು ಅವರ ಕಲ್ಪನಾ ಶಕ್ತಿಗೆ ಮೀರಿದ್ದು. ಆದ್ದರಿಂದ ಮನುಷ್ಯನಂತಹ ರೂಪವು ಅನಂತವಾದದ್ದನ್ನು ಅತ್ಯಂತ ಸೂಕ್ಷ್ಮವಾದದ್ದನ್ನು ನಿಯಂತ್ರಿಸಬಲ್ಲನು ಎಂದು ಅವರು ಕಲ್ಪಿಸಿಕೊಳ್ಳಲಾರರು. ವಾಸ್ತವವಾಗಿ ಆತನು ಅನಂತವನ್ನು ಪರಿಮಿತವನ್ನು ನಿಯಂತ್ರಿಸುತ್ತಿದ್ದರೂ ಆತನು ಈ ಎಲ್ಲ ಅಭಿವ್ಯಕ್ತಿಯಿಂದ ಪ್ರತ್ಯೇಕನಾಗಿದ್ದಾನೆ. ಆತನ ಯೋಗಂ ಐಶ್ವರಂ ಊಹಾತೀತ ದಿವ್ಯ ಶಕ್ತಿಯನ್ನು ಕುರಿತು, ಏಕಕಾಲದಲ್ಲಿ ಅನಂತವಾದದನ್ನ ಪರಿಮಿತವಾದದನ್ನ ನಿಯಂತ್ರಿಸಬಲ್ಲ, ಹಾಗೆ ಅವುಗಳಿಂದ ಪ್ರತ್ಯೇಕವಾಗಿ ಇರಬಲ್ಲ ಎಂದು ಸ್ಪಷ್ಟವಾಗಿ ಹೇಳಿದೆ. ಮನುಷ್ಯನಂತೆಯೇ ಕಾಣುವ ಕೃಷ್ಣನು ಅನಂತವನ್ನು ಮತ್ತು ಪರಿಮಿತವನ್ನು ಹೇಗೆ ನಿಯಂತ್ರಿಸಬಲ್ಲ ಎಂದು ಮೂಢರು ಕಲ್ಪಿಸಿಕೊಳ್ಳಲಾರರು. ಆದರೆ ಪರಿಶುದ್ಧ ಭಕ್ತರು ಇದನ್ನು ಒಪ್ಪಿಕೊಳ್ತಾರೆ, ಏಕೆಂದರೆ ಕೃಷ್ಣನು ದೇವೋತ್ತಮ ಪರಮ ಪುರುಷ ಎಂದು ಅವರಿಗೆ ಗೊತ್ತು. ಆದ್ದರಿಂದ ಅವರು ಆತನಿಗೆ ಸಂಪೂರ್ಣವಾಗಿ ಶರಣಾಗ್ತಾರೆ ಮತ್ತು ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿ ಸೇವೆಯಲ್ಲಿ ನಿರತರಾಗ್ತಾರೆ. ಸೊ ಇಲ್ಲಿ ಕೃಷ್ಣ ಮನುಷ್ಯ ರೂಪದಲ್ಲಿ ಕಾಣಿಸಿಕೊಳ್ಳುವ ವಿಷಯದಲ್ಲಿ ನಿರಾಕಾರವಾದಿಗಳಿಗೂ ಸಾಕಾರವಾದಿಗಳಿಗೂ ಬಹುವಾದ ವಿವಾದಗಳಿವೆ. ಆದರೆ ಕೃಷ್ಣ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಭಗವದ್ಗೀತೆಯು ಶ್ರೀಮದ್ ಭಾಗವತವು ಪ್ರಮಾಣ ಗ್ರಂಥಗಳು. ಅವನ್ನು ಓದಿ ನೋಡಿದರೆ ಕೃಷ್ಣನು ದೇವೋತ್ತಮ ಪರಮ ಪುರುಷನು ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು. ಸಾಮಾನ್ಯ ಮನುಷ್ಯನಂತೆ ಭೂಲೋಕದಲ್ಲಿ ಕಾಣಿಸಿಕೊಂಡರೂ ಆತನು ಸಾಮಾನ್ಯ ಮನುಷ್ಯನಲ್ಲ. ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದ ಪ್ರಥಮ ಅಧ್ಯಾಯದಲ್ಲಿ ಶೌನಕರ ನಾಯಕತ್ವದಲ್ಲಿ ಋಷಿಗಳು ಕೃಷ್ಣನ ಕಾರ್ಯಗಳನ್ನು ಕುರಿತು ಪ್ರಶ್ನೆ ಮಾಡಿದಾಗ ಅವರು ಹೀಗೆ ಹೇಳ್ತಾರೆ: ಕೃತವಾನ್ ಕಿಲ ಕರ್ಮಾಣಿ ಸಹ ರಾಮೇಣ ಕೇಶವ ಅತಿಮರ್ತ್ಯಾನಿ ಭಗವಾನ್ ಗೂಢ ಕಪಟ ಮಾನುಷಃ. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಬಲರಾಮನೊಡನೆ ಮನುಷ್ಯನಂತೆ ಆಡಿದನು, ಹೀಗೆ ಮರೆಯಾಗಿ ಅತಿಮಾನುಷ ಕಾರ್ಯಗಳನ್ನು ಮಾಡಿದನು. ಮನುಷ್ಯನಾಗಿ ಪ್ರಭುವು ಕಾಣಿಸಿಕೊಳ್ಳುವುದು ಮೂಢರಿಗೆ ದಿಗ್ಭ್ರಮೆಯನ್ನು ಉಂಟು ಮಾಡುತ್ತದೆ. ಕೃಷ್ಣನು ಈ ಭೂಮಿಯ ಮೇಲಿದ್ದ ಕಾಲದಲ್ಲಿ ಮಾಡಿದ ಕಾರ್ಯಗಳನ್ನು ಯಾವ ಮನುಷ್ಯ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣನು ತನ್ನ ತಂದೆ ತಾಯಿಯರಾದ ವಸುದೇವ ಮತ್ತು ದೇವಕಿಯರ ಎದುರಿಗೆ ಚತುರ್ಭುಜ ನಾರಾಯಣನ ರೂಪದಲ್ಲಿ ಕಾಣಿಸಿಕೊಂಡ. ಆದರೆ ತನ್ನ ತಂದೆ ತಾಯಿಯರು ಪ್ರಾರ್ಥನೆ ಮಾಡಿದ ನಂತರ ಅವನು ಸಾಮಾನ್ಯ ಮಗುವಿನ ರೂಪವನ್ನು ಧರಿಸಿದ. ಭಾಗವತದಲ್ಲಿ 10.3.46 ಹೇಳಿರುವಂತೆ ಬಭೂವ ಪ್ರಾಕೃತಃ ಶಿಶು, ಆತನು ಸಾಮಾನ್ಯ ಮಗುವಿನಂತೆ ಸಾಮಾನ್ಯ ಮನುಷ್ಯನಂತೆ ಆದನು. ಸಾಮಾನ್ಯ ಮನುಷ್ಯನಾಗಿ ಕಾಣಿಸಿಕೊಳ್ಳುವುದು ಪ್ರಭುವಿನ ದಿವ್ಯ ಶರೀರದ ಲಕ್ಷಣಗಳಲ್ಲಿ ಒಂದು ಎಂದು ಇಲ್ಲಿ ಮತ್ತೆ ಸೂಚಿಸಿದೆ. ಭಗವದ್ಗೀತೆಯ 11ನೇ ಅಧ್ಯಾಯದಲ್ಲಿ ಅರ್ಜುನನು ಕೃಷ್ಣನ ಚತುರ್ಭುಜ ರೂಪವನ್ನು ಕಾಣಲು ಬಯಸಿದ. ತೇನೈವ ರೂಪೇಣ ಚತುರ್ಭುಜೇನ ಎಂದು ಹೇಳಿದೆ. ಈ ರೂಪವನ್ನು ತೋರಿಸಿದ ಅನಂತರ ಅರ್ಜುನನ ಪ್ರಾರ್ಥನೆಯಂತೆ ಕೃಷ್ಣನು ಮತ್ತೆ ತನ್ನ ಮನುಷ್ಯ ರೂಪವನ್ನು ಮಾನುಷ ರೂಪಂ ಧರಿಸಿದನು. ಪರಮಪ್ರಭುವಿನ ಈ ಬೇರೆ ಬೇರೆ ಸ್ವರೂಪಗಳು ನಿಶ್ಚಯವಾಗಿಯೂ ಸಾಮಾನ್ಯ ಮನುಷ್ಯನ ಸ್ವರೂಪಗಳಲ್ಲ. ಕೃಷ್ಣ ತಾನು ದೇವೋತ್ತಮ ಪರಮಪುರುಷ ಅನ್ನೋದನ್ನು ಹಲವಾರು ರೀತಿಗಳಲ್ಲಿ ಅದನ್ನು ನಿರೂಪಿಸಿ ತೋರಿಸಿದ್ದಾರೆ. ಈ ಭೂಮಿಯಲ್ಲಿ ಇದ್ದಾಗ ತಾಯಿಗೆ ಬಾಯಿಯಲ್ಲಿ ಜಗವನ್ನು ತೋರುವುದರ ಮೂಲಕ, 7 ವರ್ಷದ ಬಾಲಕನಾಗಿದ್ದಾಗ ಗೋವರ್ಧನ ಗಿರಿಯನ್ನು ತನ್ನ ಎಡಗೈಯ ಕಿರುಬೆರಳಿನಲ್ಲಿ ಎತ್ತಿ ಹಿಡಿಯುವುದರ ಮೂಲಕ, ಕಳಿಂಗ ಮರ್ದನ ಮಾಡೋದ್ರ ಮೂಲಕ, ಕಂಸ ಕಳಿಸ್ತಾ ಇದ್ದಂತಹ ಹಲವಾರು ರಾಕ್ಷಸರ ಸಂಹಾರ ಮಾಡೋದ್ರ ಮೂಲಕ, ತನ್ನ ಗುರುವಿನ ಪುತ್ರ ಸಾಂದೀಪನಿ ಮುನಿಯ ಪುತ್ರ ನನ್ನ ಸತ್ತಿರುವಂಥ ಪುತ್ರನನ್ನು ಬದುಕಿಸಿ ಕರೆ ತರುವ ಮೂಲಕ, ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಸೂರ್ಯನನ್ನೇ ತಡೆ ಹಿಡಿಯುವ ಮೂಲಕ, ವಿಶ್ವರೂಪವನ್ನು ತೋರಿಸುವುದರ ಮೂಲಕ ಎಲ್ಲವೂ ನನ್ನ ವಿಸ್ತರಣೆ ಹೇಗೆ ಅನ್ನೋದನ್ನು ಶ್ರೀಕೃಷ್ಣ ತೋರಿಸ್ತಾರೆ ಅಲ್ವಾ. ತಾನು ದೇವೋತ್ತಮ ಪರಮಪುರುಷ ಅನ್ನೋದನ್ನು ಅವರು ನಿರೂಪಿಸಿದ್ದಾರೆ. ಆದರೆ ಕೂಡ ಜನರಿಗೆ, ಸಾಮಾನ್ಯ ಜನರಿಗೆ ಅದನ್ನು ಅರ್ಥ ಮಾಡಿಕೊಳ್ಳುವುದು ತುಂಬ ಕಷ್ಟ. ಕೃಷ್ಣನು ಪರಮಾತ್ಮನಾಗಿ ಸಕಲ ಚರಾಚರಗಳಲ್ಲಿ ಇದ್ದಾನೆ. ಆದ್ದರಿಂದ ಅರ್ಚಾಮೂರ್ತಿಗಷ್ಟೇ, ದೇವಸ್ಥಾನದಲ್ಲಿ ಅರ್ಚನೆ ಮಾಡುವ ಪರಮಪ್ರಭುವಿನ ರೂಪಕ್ಕಷ್ಟೇ ಗಮನ ಕೊಟ್ಟು ಇತರ ಜೀವಿಗಳನ್ನು ಗೌರವಿಸದಿರುವ ಅಂದರೆ ಮನುಷ್ಯ ಯಾರು ಹೊಸ ಅಂದರೆ ಭಕ್ತಿ ಮಾರ್ಗದಲ್ಲಿ ಬಂದವನು, ಅವನು ದೇವಾಲಯದಲ್ಲಿರುವ ದೇವರ ರೂಪವನ್ನು ನಿರರ್ಥಕವಾಗಿ ಪೂಜೆ ಮಾಡ್ತಾನೆ ಅಂತ ಹೇಳಲಾಗಿದೆ. ಈಗ ಭಗವಂತ ಎಲ್ಲರ ಹೃದಯದಲ್ಲಿ ಇದ್ದಾರೆ ಅಂತಾದಮೇಲೆ ಪ್ರತಿಯೊಬ್ಬರನ್ನು ಗೌರವಿಸುವುದು ನಮ್ಮ ಕರ್ತವ್ಯ. ಆದರೆ ಬರೀ ಮಂದಿರದಲ್ಲಿ ಮಾತ್ರ ದೇವರಿದ್ದಾರೆ, ಬೇರೆ ಮನುಷ್ಯರಿಗೆ ನಾನು ಗೌರವವನ್ನು ಕೊಡುವುದಿಲ್ಲ ಅಂದರೆ ಅವನು ನಿಜವಾದ ಭಕ್ತನಲ್ಲ ಅಂತ ಹೇಳಲಾಗಿದೆ. ಸೊ ಹೀಗೆ ಭಕ್ತಿ ಮಾರ್ಗದಲ್ಲಿ ಪ್ರಾರಂಭದಲ್ಲಿ ಬಂದಿರುವಂಥವನು ಇತರ ಭಕ್ತರಿಗೆ ಅವನು ಗೌರವವನ್ನು ಕೊಡುವುದಕ್ಕಿಂತ ದೇವಸ್ಥಾನದಲ್ಲಿರುವ ಮೂರ್ತಿಗೆ ಹೆಚ್ಚು ಗೌರವವನ್ನು ಕೊಡುತ್ತಾನೆ. ಸೊ ಆದ್ದರಿಂದ ಭಕ್ತನಾದವನಿಗೆ ಗೊತ್ತಿರುತ್ತೆ ಎಲ್ಲರಿಗೂ ಗೌರವವನ್ನು ಕೊಡಬೇಕು, ಪ್ರತಿಯೊಂದು ಜೀವಿಯು ಭಗವಂತನ ಅಂಶ ಅನ್ನೋದು ಅವನಿಗೆ ಗೊತ್ತಿರುತ್ತದೆ. ಅದರಿಂದ ಅವನು ಯಾರನ್ನು ಕೂಡ ಅಲಕ್ಷ್ಯ ಮಾಡುವುದಿಲ್ಲ. ದೇವಾಲಯ ಪೂಜೆಯನ್ನು ತೆಗಳುವ ಅನೇಕ ಮಂದಿ ನಿರಾಕಾರವಾದಿಗಳು ಇದ್ದಾರೆ. ದೇವರು ಎಲ್ಲೆಲ್ಲಿಯೂ ಇದ್ದಾನೆ, ಆದ್ದರಿಂದ ಭಕ್ತನು ದೇವಾಲಯ ಪೂಜೆಗಷ್ಟೇ, ಪೂಜೆಗೆ ತನ್ನನ್ನು ಏಕೆ ಸೀಮಿತಗೊಳಿಸಬೇಕು ಅಂತ ಅವರು ಕೇಳ್ತಾರೆ. ದೇವರು ಎಲ್ಲೆಲ್ಲಿಯೂ ಇರುವುದಾದರೆ ಆತನು ದೇವಾಲಯದಲ್ಲಿ ಅಥವಾ ಮೂರ್ತಿಯಲ್ಲಿ ಇರುವುದಿಲ್ವೇ? ಸೊ ಭಗವಂತ ಅನ್ಲಿಮಿಟೆಡ್, ಸೊ ಅವರನ್ನು ನೀವು ಲಿಮಿಟೆಡ್ ಮಾಡ್ತೀರಿ ಮೂರ್ತಿ ರೂಪದಲ್ಲಿ ಅಂತ ಹೇಳ್ತಾರೆ. ಎಸ್, ಭಗವಂತ ಅನಂತ, ಅಪರಿಮಿತ, ಅನ್ಲಿಮಿಟೆಡ್. ಅನ್ಲಿಮಿಟೆಡ್ ಆಗಿದ್ರೂ ಕೂಡ ಆ ಲಿಮಿಟೆಡ್ ಮೂರ್ತಿ ರೂಪದಲ್ಲಿ ಇದ್ದುಕೊಂಡು ಕೂಡ ಅವರು ಅನ್ಲಿಮಿಟೆಡ್ ರೂಪವನ್ನು ತೋರಿಸಬಲ್ಲರು ಅನ್ನುವುದು ಕೆಲವರಿಗೆ ಅರ್ಥ ಆಗೋದಿಲ್ಲ. ಸೊ ಭಗವಂತ ನಮ್ಮ ಮೂರ್ತಿಯಲ್ಲಿ ಭಗವಂತ ಇದ್ದೇ ಇರ್ತಾರೆ 100% ಅಲ್ವಾ. ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ತಕ್ಷಣ ಅಲ್ಲಿ ಭಗವಂತ ಇದ್ದೇ ಇರ್ತಾರೆ. ಭಕ್ತರ ಸೇವೆಯನ್ನು ಸ್ವೀಕರಿಸೋದಕ್ಕೋಸ್ಕರ ಭಗವಂತ ಅಲ್ಲಿ ಅವರು ಆ ಮೂರ್ತಿ ರೂಪದಲ್ಲಿ ಅವರು ಕಾಣಿಸಿಕೊಳ್ತಾರೆ. ಆದರೆ ಇದು ಸಾಮಾನ್ಯ ಜನರಿಗೆ ಅರ್ಥ ಆಗುವುದಿಲ್ಲ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ, 12:30 to 1:00 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 1:00 to 1:30 ಹಾಸ್ಯವನಲು ಹಾಸ್ಯ ಕಾರ್ಯಕ್ರಮ, 1:30 to 2:00 ಮರಾಠಿ ಸಮಯ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 4:00 to 4:30 ತಂತ್ರಜ್ಞಾನದ ಕುರಿತು ಮಾಹಿತಿ ವಿಜ್ಞಾನ ವಿಹಾರ ಕಾರ್ಯಕ್ರಮದಲ್ಲಿ 4:30 to 5:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ, ಇದು ವೇಣುಧ್ವನಿ 90.4 ಎಫ್ಎಂ ಕೆಎಲ್ಇ ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದೀಗ ಪ್ರಸಾರವಾಗಲಿದೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಕೀರ್ತನ್ ಎಮ್ ಎಸ್, ಪ್ರಾಧ್ಯಾಪಕರು, ರೋಗ ನಿಧಾನ ವಿಭಾಗ, ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಾಹಪುರ್, ಬೆಳಗಾವಿ. ರೂಮ್ ನಂಬರ್ 3 ಓಪಿಡಿನಲ್ಲಿ ಡಯಾಬಿಟೀಸ್ ಪೇಷಂಟ್ ಎಂಬುದನ್ನು ನೋಡುತ್ತಿದ್ದೀನಿ. ಇವತ್ತಿಂದು ಟಾಪಿಕ್ ಏನೆಂದರೆ ಸಕ್ಕರೆ ಕಾಯಿಲೆ. ಎಲ್ಲರಿಗೂ ಗೊತ್ತಿದ ಹಾಗೆ ಅದಕ್ಕೆ ಡಯಾಬಿಟೀಸ್ ಮೆಲೈಟಸ್ ಅಂತ ಹೇಳ್ತೀವಿ. ರೂಮ್ ನಂಬರ್ 3 ಸ್ಪೆಷಾಲಿಟಿ ಓಪಿಡಿಯಲ್ಲಿ ನಾನು ಮಂಗಳವಾರ ಮತ್ತು ಶನಿವಾರ 2 ದಿನ ಸಕ್ಕರೆ ರೋಗಿಗಳನ್ನು ನೋಡ್ತಿದ್ದೀನಿ. ಎಲ್ಲರಿಗೂ ಗೊತ್ತ ಹಾಗೆ ಡಯಾಬಿಟೀಸ್ ಮೆಲೈಟಸ್ ಎಂದು ಸಕ್ಕರೆ ಕಾಯಿಲೆ ಎಂದು ಕಾಮನ್ ಆಗಿ ಡಿಸೀಸ್ ಆಗಿ ನೀವು ನೋಡಬಹುದು. ಈ ಸಮಾಜದಲ್ಲಿ ಯಾಕೆ ಈ ರೋಗ ಇಷ್ಟು ಬೆಳೆದಿದೆ, ನಿಂತು ಇಷ್ಟು ಸಮಸ್ಯೆಗಳನ್ನು ಉಂಟು ಮಾಡುತ್ತೆ, ಇದರ ಕಾರಣವೇನು ಎಂಬುದನ್ನು ನಾನು ಒಂದು ಸ್ವಲ್ಪ 2 ಮಾತಿನಲ್ಲಿ ಹೇಳಬೇಕಂದರೆ, ಈಗಿನ ಇರೋ ಲೈಫ್ ಸ್ಟೈಲು, ನಾವು ಏನು ನಮ್ಮ ವ್ಯವಹಾರ, ಊಟ, ನಿದ್ದೆ, ಇದು ಈ ಥರ ನಾವು ತುಂಬ ಚೇಂಜ್ ಮಾಡಿಕೊಂಡು ಅದರಲ್ಲಿ ನಮಗೆ ನೆಟ್ಟಿಗೆ ನಿದ್ದೆ ಮಾಡೋದಾಗಲಿ, ಊಟ ಮಾಡೋದಾಗಲಿ, ಮತ್ತು ಇರೋ ಸ್ಟ್ರೆಸ್ಸು, ಇದರ ಎಲ್ಲ ಕಾರಣಗಳು ಮೇನ್ ಆಗಿ ಇದು ಸಕ್ಕರೆ ಕಾಯಿಲೆಯನ್ನು ಉಂಟು ಮಾಡುತ್ತಾ ಇದೆ. ಜಗತ್ತಿನಲ್ಲಿ ಸುಮಾರು 630 ಮಿಲಿಯನ್ ಜನರು ಈ ರೋಗದಿಂದ ನರಳುತ್ತಿದ್ದಾರೆ. ಅದೇ ಭಾರತದಲ್ಲಿ ಸುಮಾರು 80 ಲಕ್ಷ ಜನ ಈ ರೋಗದಿಂದ ನರಳುತ್ತಿದ್ದಾರೆ. ಸೊ ಈ ರೋಗದಲ್ಲಿ ಲಕ್ಷಣಗಳು ಏನು ಕಂಡುಬರುತ್ತದೆ ಅಂದರೆ, ತುಂಬ ಜನರಿಗೆ ಹಸು ಜಾಸ್ತಿ ಆಗುತ್ತದೆ, ಮೂತ್ರ ವಿಸರ್ಜನೆ ತುಂಬ ಜಾಸ್ತಿ ಆಗುತ್ತದೆ, ಬೆವರು ಬಿಡುತ್ತದೆ. ಸೊ ಈ ಯಾವುದೇ ಒಂದು ಲಕ್ಷಣವನ್ನು ಕಂಡು ಬಂದರೆ ನೀವು ದಯವಿಟ್ಟು ನಮ್ಮ ಆಸ್ಪತ್ರೆ ಕೆಎಲ್ಇ ಆಯುರ್ವೇದ ಆಸ್ಪತ್ರೆ ರೂಮ್ ನಂಬರ್ 3 ಬಂದು ನಮ್ಮನ್ನು ಒಂದು ಸಾಲಿ ಭೇಟಿಯಾದರೆ ನಾವು ನಿಮಗೆ ಏನು ಪರಿಹಾರ ಕೊಡಬಹುದು ಎಂದು ನಾವು ನಿಮಗೆ ಹೇಳಿಕೊಡ್ಬೋದು. ಈ ಮಾತಿನ

ಕಾಯಿಲೆಯನ್ನು ಉಂಟು ಮಾಡುತ್ತದೆ. ಸೊ ಇದನ್ನ ನಾವು ತಡೆಹಿಡಿಬೇಕಾದರೆ ನಿಮ್ಗೆ ಇವನ್ನೆಲ್ಲ ಒಂದು ಡಿಫ್ರೆಂಟ್ ಲೈಫ್ ಸ್ಟೈಲ್ ಒಂದು ಹೇಗೆ ಬದುಕಬೇಕು, ಏನ್ ತಿನ್ಬೇಕು, ಯಾವಾಗ ಏನ್ ಮಾಡ್ಬೇಕಂತ ನಾವು ಈ ಚಾರ್ಟ್ ಅನ್ನು ಹಾಕಿಕೊಟ್ಟು ನಿಮಗೆ ಒಂದು ಡಯಟ್ ಪ್ಲಾನ್ ಹಾಕಿ ಔಷಧವನ್ನು ಕೊಟ್ಟು ಈ ಶುಗರ್ ಅನ್ನ ಕಂಟ್ರೋಲ್ ಮಾಡಬಹುದು. ಯಾಕಂದ್ರೆ ಇದು ಸಕ್ಕರೆ ಕಾಯಿಲೆ ಇಂಥ ರೋಗ ಇದೆಯಲ್ಲ, ಇದಕ್ಕೆ ಮದ್ದನ್ನೋದು ಇಲ್ಲ, ಅದಕ್ಕೆ ಇದನ್ನ ಬರೀ ನಾವು ಕಂಟ್ರೋಲ್ ಮಾಡಬಹುದು. ಇದು ಗ್ಲುಕೋಸ್ ಲೆವೆಲ್ ಯಾವಾಗ ಜಾಸ್ತಿ ಆಗುತ್ತೆ ಅವಾಗ ನಾವು ಅದನ್ನಷ್ಟೇ ಮದ್ದದಿಂದ ಕಡಿಮೆ ಮಾಡಿ ಕಂಟ್ರೋಲ್ ಮಾಡಬಹುದು. ಅದಕ್ಕೆ ಇನ್ನೂ ತನ ಈ ಜಗತ್ತಿನಲ್ಲಿ ನಾವು ಮೊದಲು 10 ವರ್ಷ ಹಿಂದೆ ನೋಡಿದರೆ ಭಾರತವು ಸೆಕೆಂಡ್ ಪ್ಲೇಸ್ ಅಲ್ಲಿ ಇತ್ತು, ಈಗ ಪ್ರೆಸೆಂಟ್ ನಲ್ಲಿ ಭಾರತ ಫಸ್ಟ್ ಪ್ಲೇಸ್ ಅಲ್ಲಿ ಬಂದಿದೆ. ಈ ಸಕ್ಕರೆ ಕಾಯಿಲೆಯಲ್ಲಿ ಸಕ್ಕರೆ ಕಾಯಿಲೆಯ ಈ ರೋಗದಿಂದ ತುಂಬಾ ಜನ ನೇರಳುತ್ತಿದ್ದಾರೆ. ಅದು ಕಾರಣಗಳು ತುಂಬಾ ಇದ್ದಾವೆ. ನಾನು ಹೇಳಿದ ಪ್ರಕಾರ ಮೊದಲು ಎಷ್ಟು ಕಾರಣಗಳಿದ್ದಾವೆ ಅವನ್ನೆಲ್ಲ ಕಾರಣಗಳನ್ನು ತಡೆಗೊಳ್ಳಿಸಬೇಕು. ಇದನ್ನ ಹೇಗೆ ತಡಿಬಹುದಂದರೆ ಇದರಲ್ಲಿ ನಮ್ಮ ಆಯುರ್ವೇದದಲ್ಲಿ ತುಂಬಾ ಔಷಧಿಗಳು ಇದ್ದಾವೆ. ಈ ಔಷಧಿಗಳು ಅದನ್ನು ಸಕ್ಕರೆಯನ್ನು ಉತ್ಪಾದಿಸುವಂತದನ್ನು ಕಡಿಮೆ ಮಾಡಿಸುತ್ತದೆ ರಕ್ತದಲ್ಲಿ. ಸೊ ಈ ಸಿಂಪ್ಟಮ್ಸ್ ಅನ್ನು ಕಡಿಮೆ ಆದ ಮೇಲೆ ನಾವು ಏನ್ ಮಾಡ್ತೀವಿ, ಶುಗರ್ ಅನ್ನು ಡಯಾಬಿಟೀಸ್ ಅನ್ನು ನಿಮ್ಮ ಮೈಯಲ್ಲಿ ನಿರಂತರವಾಗಿ ಕಂಟ್ರೋಲ್ ಮಾಡಬಹುದು. ನೀವು ನಿಮ್ಮ ಲೈಫ್ ಸ್ಟೈಲ್ ಆಗಿ ಡಯಟ್ ಅನ್ನು ಚೇಂಜ್ ಮಾಡಲಿಲ್ಲ ಅಂದ್ರೆ ನಿಮಗೆ ತುಂಬಾ ಉಂಟಾಗಬಹುದು. ಈ ಸಕ್ಕರೆ ಕಾಯಿಲೆಯಲ್ಲಿ ಹೇಳಬೇಕಂದರೆ ಇದರಲ್ಲಿ 2 ನಮೂನಿ ಇದಾವೆ. Type 1 Diabetes ಅಂತೀವಿ, Type 2 Diabetes ಅಂತೀವಿ, ಆಮೇಲೆ ಇನ್ನೊಂದು ಮೂರನೇದು ಗೆಸ್ಟೇಷನಲ್ ಡಯಾಬಿಟೀಸ್ ಅಂತಲೂ ಹೇಳ್ತೀವಿ. ಮೊದಲದಲ್ಲಿ Type 1 Diabetes ಇದು ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟೀಸ್ ಅಂದರೇನು? ಇದರಲ್ಲಿ ನೀವು ಆ ರೋಗಿಯಲ್ಲಿ ಇನ್ಸುಲಿನ್ ಉತ್ಪನ್ನ ಮಾಡುವಂಥ ಪ್ಯಾನ್ಕ್ರಿಯಾಸಲ್ಲಿ ಇನ್ಸುಲಿನ್ ಉತ್ಪನ್ನ ಮಾಡುವಂಥ ಅಂಶ ಏನೂ ಉಳಿಯೋದಿಲ್ಲ. ಸೊ ಅದಕ್ಕೆ ಅದು ಕಂಪ್ಲೀಟ್ ಆಗಿ ಬಂದ್ ಮಾಡಿ ಇನ್ಸುಲಿನ್ ಉತ್ಪನ್ನ ಮಾಡೋದೇ ಇಲ್ಲ ಅದರಲ್ಲಿ. ಅದಕ್ಕಾಗಿ ನಾವು ಇನ್ಸುಲಿನ್ ಅನ್ನು ಪೇಷಂಟ್ಗೆ ಅಡ್ಮಿನಿಸ್ಟರ್ ಮಾಡ್ತೀವಿ. ಸೊ ಇದನ್ನ ಮಾಡೋದ್ರಿಂದ ನಿಮ್ಮ ಶುಗರ್ ಲೆವೆಲ್ ಬ್ಲಡ್ನಲ್ಲಿ ಕಂಟ್ರೋಲ್ ಆಗಿ ಇರುತ್ತೆ. ಅದು Type 1 Diabetes. Type 2 Diabetes ಅಲ್ಲಿ ಇದು ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟೀಸ್ ಅಂತ ನಾವು ಕರಿತೇವೆ. ಇದು ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟೀಸ್ ನಲ್ಲಿ ಏನಾಗುತ್ತದೆ ಅಂದರೆ ನಿಮ್ಮ ಪ್ಯಾನ್ಕ್ರಿಯಾಸ್ ಅನ್ನು ಇನ್ಸುಲಿನ್ ಸಿಕ್ರೇಟ್ ಮಾಡುತ್ತೆ, ಆದರೆ ಅದರಲ್ಲಿ ತುಂಬಾ ಕಡಿಮೆ ಮಾಡುತ್ತೆ. ಆ ಅಂಶ ಏನ್ ನಿಮ್ದು ಡೈಲಿ ರೂಟೀನ್ ಅಲ್ಲಿ ಎಷ್ಟು ಊಟ ಮಾಡಿ ಅದು ಎಷ್ಟು ಶುಗರ್ ಅನ್ನು ಕನ್ವರ್ಟ್ ಮಾಡುತ್ತಲ್ಲ ಅದನ್ನ ಕಂಪ್ಲೀಟ್ ಆಗಿ ಡೈಜೆಸ್ಟ್ ಮಾಡಕ್ ಆಗುದಿಲ್ಲ. ಅದಕ್ಕಾಗಿ ನಾವು ನಿಮಗೆ ಟ್ಯಾಬ್ಲೆಟ್ಸ್ ಅನ್ನ ಕೊಡ್ತೀವಿ. ಆ ಟ್ಯಾಬ್ಲೆಟ್ಸು ಪ್ಲಸ್ ನಿಮ್ಮ ಅಮೌಂಟ್ ಆಫ್ ಇನ್ಸುಲಿನ್ ಸಿಕ್ರೇಟ್ ಮಾಡಿದ್ದನ್ನು ಎರಡು ಕೂಡಿ ಆ ಸಕ್ಕರೆಯನ್ನು ನಿಮ್ಮ ರಕ್ತದಲ್ಲಿ ಕಡಿಮೆ ಮಾಡಿಸುತ್ತದೆ. ಸೊ ಇದು Type 2 Diabetes. Type 3 ಗೆಸ್ಟೇಷನಲ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಇದು ತುಂಬಾ ಹೆಣ್ಮಕ್ಳಿಗೆ ಡೆಲಿವರಿ ಆದ್ಮೇಲೆ ಯೂಶ್ವಲಿ ಈ ರೋಗ ಹಂಟ್ಕೊಂಡು ಬಂದ್ಬಿಡುತ್ತೆ. ಸೊ ಹುಟ್ಟಿದಿಂದ ಕೂಡಲೇ ಬಂದು ಬರೋದಂತದ್ದು ಗೆಸ್ಟೇಷನಲ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ 3 ಅಂಶ, Type 1, Type 2 ಮತ್ತು ಗೆಸ್ಟೇಷನಲ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಈಗ ತುಂಬಾ ಜನರು ತುಂಬಾ ಫಿಸಿಷಿಯನ್ಸ್ ಅಲ್ಲೂ ಇದನ್ನ ಏನ್ ಪ್ರಿಸ್ಕ್ರೈಬ್ ಅಂದ್ರೆ Type 2 Type 1 ಬೆಟರ್ ಅಂತ ಹೇಳ್ತಾರೆ. ಯಾಕಂದ್ರೆ ಡೈರೆಕ್ಟ್ ನಿಮ್ ಇನ್ಸುಲಿನ್ ಯಾರಿಗೂ ತಮ್ಮ ಲೈಫ್ ಸ್ಟೈಲ್ ಅಲ್ಲೂ ಚೇಂಜ್ ಮಾಡೋದಕ್ಕೆ, ಆಮೇಲೆ ಕಂಟ್ರೋಲ್ ಡಯಟ್ ಮಾಡೋದು, ವಾಕಿಂಗ್ ಮಾಡೋದು, ಫಿಸಿಕಲ್ ಆಕ್ಟಿವಿಟಿ ಇಟ್ಕೊಳ್ಳೋದು, ಆಮೇಲೆ ಸ್ಟ್ರೆಸ್ ಅಂದ್ರೆ ತುಂಬಾ ಮೇನ್ ರೀಸನ್ ಆಗಿದೆ ಶುಗರ್ ಲೆವೆಲ್ ಇನ್ಕ್ರೀಸ್ ಮಾಡೋದಕ್ಕೆ. ಸೊ ಇವು 3 ಕಂಟ್ರೋಲ್ ಮಾಡಕ್ ಆಗಲ್ಲ ತುಂಬಾ ಜನಕ್ಕೆ. ಸೊ ದಟ್ ಈಸ್ ದ ರೀಸನ್ ಅದಕ್ಕೆ ಎಲ್ಲರೂ ಫಿಸಿಷಿಯನ್ಸು ಪ್ರಿಸ್ಕ್ರೈಬ್ ಮಾಡೋದು ಇನ್ಸುಲಿನ್ನ. ಸೊ ಇನ್ಸುಲಿನ್ ಕೊಡ್ತಾ ಇದ್ರೆ ನೀವು ಯಾವ ತರ ಲೈಫ್ ಸ್ಟೈಲ್ ಬೇಕಾದ್ರೂ ಮೇಂಟೈನ್ ಮಾಡಿ, ಏನು ಸಂಬಂಧ ಬರೋದಿಲ್ಲ, ನಿಮ್ದು ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಸೊ ಅದರಿಂದ ಅದೊಂದು ಕಾರಣವಾಗಿ ಹೇಳೋದ್ರಿಂದ ಸೊ ಇನ್ಸುಲಿನ್ ಡಿಪೆಂಡೆಂಟ್ ನಿಮ್ಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ. ಯಾಕಂದ್ರೆ ಮೇನ್ಲಿ ಏನಾಗುತ್ತೆ, ಮಾತ್ರೆಯನ್ನು ತಗೊಳ್ಳೋದ್ರಿಂದ ತುಂಬಾ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಕಂಟ್ರೋಲ್ ಮಾಡಲಿಕ್ಕೆ. ಅದಕ್ಕೆ ಲಾಟ್ ಆಫ್ ಫಿಸಿಷಿಯನ್ಸ್ ಏನ್ ಮಾಡ್ತಾರೆ, ಇನ್ಸುಲಿನ್ ಅನ್ನೇ ಡಿಪೆಂಡೆಂಟ್ ಮಾಡಿ ಕೊಡ್ತಾರೆ. ಸೊ ಯಾವಾಗ ಅದು ಸ್ಟಾರ್ಟ್ ಮಾಡಬಹುದು, ಯಾವಾಗ ಕೊಡಬಹುದು ಅಂತಾನು ನೀವು ನೆನ್ಪಿಟ್ಕೊಳ್ಳಿ. ಯೂಶ್ವಲಿ ಏನಾಗುತ್ತೆಪ್ಪ ಅಂದ್ರೆ, ಈಗ ನಿಮಗೆ ಡಯಾಬಿಟೀಸ್ ಇದೆ, ಫಸ್ಟ್ ಯಾರಾದರೂ ಪೇಷಂಟ್ ನಿಮಗೆ ಅನ್ಸುತ್ತಪ್ಪ ಈಗ ತುಂಬಾ ನೀವು ಯೂರಿನ್ ಪಾಸ್ ಮಾಡ್ತಿದ್ದೀರಾ, ನಿಮಗೆ ತುಂಬಾ ಬೆವರು ಬರ್ತಿದೆ, ನಿಮಗೆ ಸಿಟ್ಟು ತುಂಬಾ ಜಾಸ್ತಿ ಆಗ್ತಿದೆ, ಆಮೇಲೆ ರಾತ್ರಿ ನೀವು 2-3 ಎದ್ದೇಳ್ತೀರಾ ಯೂರಿನ್ ಪಾಸ್ ಮಾಡಕ್ಕೆ, ಈ ಏನಾರು ಲಕ್ಷಣಗಳು ಕಂಡು ಬಂದರೆ ದಯವಿಟ್ಟು ನಮ್ಮ OPD No. 3 KLE ಆಯುರ್ವೇದ ಹಾಸ್ಪಿಟಲ್ ಶಾಪುರ್ ಬೆಳಗಾವಿಗೆ ಬನ್ನಿ. ನಂದು OPD ಟೈಮಿಂಗ್ಸು 9-5 ಇರುತ್ತೆ. ಮಂಗಳವಾರ ಮತ್ತೆ ಶನಿವಾರ 2 ಟೈಮಲ್ಲಿ ನಾನು 9-5 ನಿಮಗೆ ಭೇಟಿ ಮಾಡ್ತೀನಿ. ಸೊ ಯಾವುದೋ ಒಂದು ಪೇಷಂಟು ಹೊಸದಾಗಿ ನಿಮಗೆ ಅನಿಸಿದೆ ಅಂದರೆ ಇವನ್ ಗ್ಲುಕೋಸ್ ಲೆವೆಲ್ ಜಾಸ್ತಿ ಅಂತ ಅನಿಸ್ತಾ ಇದ್ರೆ ನೀವು ದಯವಿಟ್ಟು ಬನ್ನಿ. ಇದರಲ್ಲಿ ನಾವು ಏನಪ್ಪ ಅಂದರೆ ನಾವು ಒಂದು 2-3 ಬ್ಲಡ್ ಟೆಸ್ಟು ಮತ್ತು ಒಂದು ಯೂರಿನ್ ಟೆಸ್ಟ್ ಮಾಡ್ತೀವಿ. ಯಾಕೆಪ್ಪ ಅಂತಂದರೆ ನಮ್ಮಲ್ಲಿ ಯೂರಿನಲ್ಲಿನೂ ಯೂರಿನ್ ಶುಗರ್ ಕಂಡು ಬರಬೇಕು, 1. ಸೆಕೆಂಡಲ್ಲಿ ಫಾಸ್ಟಿಂಗ್ ಬ್ಲಡ್ ಶುಗರ್ ಮತ್ತು HbA1c ಅಂತ ಒಂದು ಟೆಸ್ಟ್ ಮಾಡ್ತೀವಿ. HbA1c ಏನಪ್ಪ ಅಂದರೆ ಅದು ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ ಅಲ್ಲಿ 5.7-6.4% ಅಂತ ಇದು ರೆಫರೆನ್ಸ್ ರೇಂಜ್ ಇದೆ. ಸೊ 5.7 ಒಳಗಡೆ ಇದ್ದರೆ ನಿಮಗೆ ಸಕ್ಕರೆ ಕಾಯಿಲೆ ಬರೋದಿಲ್ಲ ಅಂತ ಅರ್ಥ. 5.7-6.4 ಅಲ್ಲಿ ಇದ್ರೆ
ನೀವು ಅದು ಒಂದು

ಡಯಾಬಿಟಿಸ್ ಕಂಡೀಷನ್ ಅಂತ ಹೇಳ್ತೀವಿ. ಅಂದ್ರೆ ಸಕ್ಕರೆ ಕಾಯಿಲೆ ಬರೋಕ್ಕಿಂತ ಮೊದಲು ಒಂದು ಪ್ರೀ ಡಯಾಬಿಟಿಕ್ ಕಂಡೀಷನ್ ಇರುತ್ತೆ. ಸೊ ಈ ಟೈಮಲ್ಲಿ ನೀವು ಯಾವ್ದೋ ರೀತಿಯಿಂದ ನಿಮ್ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೇಕು, ಒಂದು ಫಿಸಿಕಲ್ ಆಕ್ಟಿವಿಟಿ ಇಟ್ಕೋಬೇಕು. ಸೊ ಇವು ಇಡೋದ್ರಿಂದ ನಿಮ್ಗೆ ಏನೂ ತೊಂದರೆ ಬರಲ್ಲ. ಸೊ ಇಲ್ಲ ನೀವು ಅದನ್ನು ಮಾಡ್ತಾ ಇಲ್ಲ ಅಂತಂದ್ರೆ 5.7 to 6.4 ಇದ್ದಾಗ ಅದು 6.4 ಮೇಲೆ ಹೋಗ್ಬೋದು. ಸೊ 6.4 to 7 or 7.2 ತನಕ ಹೋದ್ರೆ ಅದು ಆವರೇಜ್, ನೀವು ಆಲ್ರೆಡಿ ಡಯಾಬಿಟೀಸ್ ಅಲ್ಲಿ ಎಂಟರ್ ಆಗಿದೆಯಾ ಅಂತ ಅರ್ಥ. ಸೊ ಅಬೋ 8 ಹೋದ್ರೆ ಮತ್ತೆ ನಿಮ್ದು ಫಾಸ್ಟಿಂಗ್ ಬ್ಲಡ್ ಶುಗರ್ ನೋಡಿದಾಗ ಅದು ಜಾಸ್ತಿ ಇದ್ರೆ ನೀವು ಡಯಾಬಿಟಿಕ್ ಅಂತ ಕನ್ಫರ್ಮ್ ಮಾಡಿ ಹೇಳ್ತೀವಿ. ಸೊ ಇವು ಎರಡು ರೀಸನ್ ನಾವು ಮೇನ್ ಆಗಿ ನೋಡಬೇಕು. ಒಂದು ಯೂರಿನ್ ಶುಗರ್ ಅಲ್ಲೂ ಕಂಡು ಬರಬೇಕು, ಆಮೇಲೆ SB1C 7 ಮೇಲೆ ದಾಟಲೇಬೇಕು. ಸೊ ಎರಡು ಇದ್ರೆ ವಿ ಕ್ಯಾನ್ ಈಸಿಲಿ ಸೀ ನಿಮ್ಗೆ ಸಕ್ಕರೆ ಕಾಯಿಲೆ ಬಂದಿದೆ ಅಂತ ಅರ್ಥ. ಸೊ ತುಂಬಾ ಜನ ಹೇಳ್ತಾರೆ ಈಗ ತುಂಬಾ ಕ್ಯಾಶುವಲ್ ಆಗಿ ತಗೋತಾರೆ ಸಕ್ಕರೆ ಕಾಯಿಲೆಯನ್ನ, ಬಹಳ ದಿನ ತೋರಿಸೋದಿಲ್ಲ, ನಡುಕ್ ಟ್ಯಾಬ್ಲೆಟ್ ಮಿಸ್ ಮಾಡೋದು, ಪರವಾಗಿಲ್ಲ ಬಟ್ ಒಂದೇ ಎರಡು ಸಲ ನಿಮ್ದು ಏನಾಗುತ್ತೆ ಅಂತಂದ್ರೆ ಮುಂದೆ ನಿಮ್ಗೆ ಬಹಳ ತೊಂದರೆ ಆಗ್ಬಹುದು ಹಿಂಗೆ ತಪ್ಪಿಸಿದರೆ. ಯಾಕಂದ್ರೆ ಇದು ಹೆಚ್ಚಾಗಿ ತುಂಬಾ ಕಾಂಪ್ಲಿಕೇಶನ್ಸ್ ಕೊಡುತ್ತೆ. ಶುಗರ್ ಜಾಸ್ತಿ ಆದ್ರೆ ಮೇನ್ ಫಸ್ಟ್ ಪ್ರೆಷರ್ ಬೀಳೋದೇ ಕಿಡ್ನಿ ಮೇಲೆ, ಕಿಡ್ನಿ ಆದ್ಮೇಲೆ ನೆಕ್ಸ್ಟ್ ಬೀಳೋದು ಕಣ್ಣ ಮೇಲೆ. ಅದಕ್ಕೆ ಶುಗರ್ ಜಾಸ್ತಿ ಆದಾಗ ಕಣ್ಣು ಮುಂದೆ ಕತ್ಲೆ ಕತ್ಲೆ ಆಗೋದು, ತಲೆ ತಿರುಗೋದು, ಬೆವರು ಬರೋದು, ಇವುಗಳ ತುಂಬಾ ಜಾಸ್ತಿ ಆಗುತ್ತೆ. ಇದು ಹೈಪರ್ ಗ್ಲೈಸಿಮಿ ಅಂತ ಹೇಳ್ತೀರಿ, ಶುಗರ್ ಲೆವೆಲ್ ನಾರ್ಮಲ್ ಗಿಂತ ಜಾಸ್ತಿ ಹೋಗ್ಬಿಡುತ್ತೆ. ಸೊ ಅವಾಗ ಹಿಂಗಾದಾಗ ಆ ಮನುಷ್ಯನಿಗೆ ನಾವು ಬೇರೆ ಬೇರೆ ಇದನ್ನ ನೋಡ್ಬೇಕು. ಸೊ ಕಾಂಪ್ಲಿಕೇಶನ್ಸ್ ಆಗಬಾರ್ದು. ಒಂದು ಕಿಡ್ನಿಯರ ಫೇಲ್ ಆಗ್ಬೋದು, ಇಲ್ಲಾಂದ್ರೆ ಕಣ್ಣರ ಹಾಳಾಗ್ಬೋದು, ಇಲ್ಲಾಂದ್ರೆ ಲಾಸ್ಟಿಗೆ ನಿಮ್ಮ ಹೃದಯಗರ ಅಪಘಾತ ಆಗ್ಬೋದು. ಸೊ ಅದಕ್ಕೆ ಯಾವುದೋ ತರಹ ಹೃದಯ ಆಘಾತ ಆಗ್ಬೇಕಾದ್ರೂ ಶುಗರ್ ಲೆವೆಲ್ಸ್ ಅನ್ನ ಕಂಟ್ರೋಲ್ ಮಾಡಲೇಬೇಕಾಗುತ್ತದೆ. ಸೊ ಇವನ್ ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ನಿಮ್ಮ ಕಿಡ್ನೀಸ್ಗೆ ನಿಮ್ಮ ಹಾರ್ಟ್ ಎರಡಕ್ಕೆ ಒತ್ತಡ ಬಿದ್ದು ನಿಮಗೆ ಬೇರೆ ಬೇರೆ ರೋಗವನ್ನು ಕಂಡಬಹುದು. ಅದಕ್ಕೆ ಇದಕ್ಕೆ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ ನಾವು ಶುಗರ್ ಡಯಾಬಿಟೀಸ್ಗೆ. ಸೊ ಇದನ್ನ ಕಂಟ್ರೋಲ್ ಮಾಡೋದ್ರಿಂದ ನಿಮ್ಮ ಹೆಲ್ತ್, ನಿಮ್ಮ ಪರವಿಕೆ ಎಲ್ಲ ಚೆನ್ನಾಗಿ ಇರುತ್ತದೆ. ಸೊ ದಯವಿಟ್ಟು ಯಾವುದೋ ರೀತಿಯಿಂದ ನಿಮಗೆ ಸಕ್ಕರೆ ಕಾಯಿಲೆ ಏನಾರ ಅನಿಸಿದರೆ, ನಿಮ್ಗೆ ಯಾವ ಥರದ್ದು ಸಿಂಪ್ಟಮ್ಸ್ ಏನಾರ ಬಂದರೆ ನೀವು ನಮ್ಮ ಹಾಸ್ಪಿಟಲಲ್ಲಿ ಯಾವಾಗಾದ್ರೂ ನಮ್ಮನ್ನ ಭೇಟಿ ಮಾಡಬಹುದು. ನೆನ್ಪಿಟ್ಕೊಳ್ಳಿ, ರೂಮ್ ನಂಬರ್ 3 ಸ್ಪೆಷಾಲಿಟಿ OPD KLE ಆಯುರ್ವೇದ ಹಾಸ್ಪಿಟಲ್. ಮಂಗಳವಾರ ಮತ್ತು ಶನಿವಾರ 9-5 ಗಂಟೆವರೆಗೂ ನಾವು ನಿಮ್ಮನ್ನ ಭೇಟಿ ಆಗುತ್ತೇವೆ. ನೀವು ಯಾವಾಗ ಬೇಕಾದಾಗ ಬಂದರೂ, ಯಾವುದೋ ತರಹ ಕಾಯಿಲೆ ಇದ್ರೂ, ಸಕ್ಕರೆ ಕಾಯಿಲೆದಿಂದ ಹೇಳುತ್ತಿದ್ದೀರಾ 10 ವರ್ಷ 15 ವರ್ಷ ಆಗಲಿ 20 ವರ್ಷ ಆಗಲಿ, ಏನು ತೊಂದರೆ ತಗೊಳಕ್ ಹೋಗ್ಬೇಡಿ. ದಯವಿಟ್ಟು ಬಂದು ನಮ್ಮನ್ನ ಭೇಟಿಯಾಗಿ ನಮ್ಮ ವರ್ದಲ್ಲಿ ಹೈ ಕ್ಲಾಸ್ ಟ್ರೀಟ್ಮೆಂಟು, ನಿಮ್ಮ ಫೆಸಿಲಿಟೀಸು, ಶುಗರನ್ನು ಕಂಟ್ರೋಲ್ ಮಾಡೋದಂಥದ್ದು ಎಲ್ಲದಕ್ಕೂ ನಮ್ಮ ಕಡೆ ಮದ್ದಿದೆ. ಸೊ ದಯವಿಟ್ಟು ಬಂದು ನಮ್ಮನ್ನು ಮೀಟ್ ಆಗಿ. ಥ್ಯಾಂಕ್ ಯು.

ಇದುವರೆಗೂ ಕೇಳಿದ್ರಿ KLE ಆಯುರ್ವೇದ ಹೆಲ್ತ್ ಗೈಡ್. ಇದು KLE ವೇಣುಧ್ವನಿ 90.4 FM ಪ್ರಸ್ತುತಿ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು. ನಮಸ್ಕಾರ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

ಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0831-244-0322 ಅಥವಾ www.aletech.ac.in ಗೆ ಭೇಟಿ ನೀಡಿ.

ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: ನಮಸ್ಕಾರ, ನೀವು ಕೇಳ್ತಾ ಇದ್ರೆ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಆಫ್ನೇನು ಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಸ್ನೇಹಿತರೆ ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದ ಇವತ್ತಿನ ವಿಷಯ ಪುರುಷರ ಮೇಲೆ ದೌರ್ಜನ್ಯ. ಸ್ನೇಹಿತರೆ, ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ. ಕಾರ್ಯಕ್ರಮದ ಅತಿಥಿಯಾಗಿ ಭಾಗವಹಿಸಲಿರೋ ಗಡಿ ಕನ್ನಡಿಗ ದಿನ ಪತ್ರಿಕೆಯ ಸಂಪಾದಕರು, ಕರ್ನಾಟಕ ಪತ್ರಿಕಾ ಸಂಘದ ಅಧ್ಯಕ್ಷರು, ಎಲ್ಲಾ ದಿನ ಪತ್ರಿಕೆಗಳ ಸಂಪಾದಕರ ಅಧ್ಯಕ್ಷರು, ಹಿರಿಯ ಪತ್ರಕರ್ತರು ಮುರುಗೇಶ್ ಶಿವ ಪೂಜೆಯವರು ಕಾರ್ಯಕ್ರಮದಲ್ಲಿ. ಸರ್, ತಮಗೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ಮಂಜುನಾಥ್.
0: ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಪುರುಷರ ಮೇಲಿನ ದೌರ್ಜನ್ಯ, ಇದ್ರ ಬಗ್ಗೆ ಅಲ್ಲಿಂದ ಆರಂಭ ಮಾಡೋಣ, ತಿಳಿಸಿ.
1: ಜನರಲ್ ಆಗಿ ನಾವು ಪ್ರತಿ ದಿವಸ ಕೇಳ್ತಾ ಇರ್ತೀವಿ, ಓದ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಅದೇನು ಅಂತಂದ್ರೆ, ಮಹಿಳೆಯರ ಮೇಲೆ ನಡೀತಾ ಇರತಕ್ಕಂಥ ದಬ್ಬಾಳಿಕೆ, ದೌರ್ಜನ್ಯಗಳು, ಅತ್ಯಾಚಾರಗಳು, ಒಂದಿಲ್ಲ ಒಂದು ಸುದ್ದಿಗಳು ಪ್ರತಿ ದಿವಸ ಪತ್ರಿಕೆಗಳಲ್ಲಿ ಬರ್ತಾನೆ ಇರ್ತದೆ. ಅದು ಬಹಳ ಖೇದಕರ ಸಂಗತಿ. ಅದನ್ನು ನಾವು, ನೀವು, ಸಮಾಜ ಎಲ್ಲರೂ ಅದನ್ನು ತಡಿಬೇಕು. ತಡೆಯೋದಕ್ಕೆ ಏನೇನು ಮಾಡಬೇಕು ಆ ಎಲ್ಲ ಕ್ರಮಗಳನ್ನು ನಾವು ಮಾಡಲೇಬೇಕಾಗ್ತದೆ. ಅಟ್ ದ ಸೇಮ್ ಟೈಮ್ ನಮ್ಮಲ್ಲಿ ಏನಾಗ್ತಾ ಇದೆ ಅಂತಂದರೆ, ಪುರುಷರ ಮೇಲೆ ನಡೀತಾ ಇರತಕ್ಕಂಥ ದೌರ್ಜನ್ಯಗಳ ಬಗ್ಗೆ ಇವತ್ತಿನವರೆಗೂ ಯಾರೂ ಗಮನಹರಿಸೇ ಇಲ್ಲ. ಇವತ್ತಿನವರೆಗೂ ಪುರುಷರ ದೌರ್ಜನ್ಯ ತಡೆಗೆ ಮತ್ತು ಪುರುಷರ ಸಂರಕ್ಷಣೆಗಾಗಿ, ಅವರಿಗೊಂದು ರಕ್ಷಣೆ ಕೊಡೋದಕ್ಕಾಗಿ ದೌರ್ಜನ್ಯದ ವಿರುದ್ಧ ಯಾವ ನಿಯಮಗಳು ಇನ್ನೂವರೆಗೂ ಇಲ್ಲ. ಹೀಗಾಗಿ ಅದು ಬೆಳಕಿಗೆ ಬರೋದೇ ಇಲ್ಲ. ಅವು ಮಾಧ್ಯಮಗಳು ಕೂಡ ಈ ಪುರುಷರ ಮೇಲೆ ನಡೀತಾ ಇರತಕ್ಕಂಥ ದಬ್ಬಾಳಿಕೆಗೆ ಸಂಬಂಧ ಗಮನ ಹರಿಸೇ ಇಲ್ಲ ಅಂತ ನನಗನ್ನಿಸ್ತದೆ. ಅಥವಾ ಮಹಿಳೆಯರ ಮೇಲೆ ನಡೀತಾ ಇರತಕ್ಕಂಥ ದೌರ್ಜನ್ಯಗಳ ಪ್ರಚಾರಕ್ಕೆ ಎಷ್ಟೊಂದು ಆದ್ಯತೆಯನ್ನು ಕೊಡ್ತಾವೋ ಅಷ್ಟೊಂದು ಆದ್ಯತೆಯನ್ನು ಇಲ್ಲಿ ಕೊಡ್ತಾ ಇಲ್ಲ. ಹೀಗಾಗಿ ಈ ವಿಷಯವನ್ನು ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗಿದೆ.
0: ನಿಜ,
1: ದೌರ್ಜನ್ಯಕ್ಕೆ ಒಳಗಾದ ಪುರುಷರಿಗೆ ಎಲ್ಲ ರೀತಿಯ ನೈತಿಕ ಬೆಂಬಲವನ್ನು ಕೊಡುವುದರ ಮೂಲಕ ಆ ದೌರ್ಜನ್ಯವನ್ನು ತಡೆಯೋದಕ್ಕೆ ನಾವು ಪ್ರಯತ್ನ ಮಾಡಬೇಕಾಗ್ತದೆ. ನಿಜ ಹೇಳಬೇಕು ಅಂತಂದರೆ, ಒಂದು ಅಂಕಿಅಂಶಗಳ ಪ್ರಕಾರ ಮಹಿಳೆಯರ ಮೇಲೆ ಏನು ದೌರ್ಜನ್ಯಗಳು ನಡೀತಾ ಇದ್ದಾವಲ್ಲ, ಅದಕ್ಕಿಂತಲೂ 3.5 ಪಟ್ಟು ಅಧಿಕ ದೌರ್ಜನ್ಯಗಳು ಪುರುಷರ ಮೇಲೆ ನಡೀತಾ ಇದ್ದಾವೆ ಅಂತ ಅಂಕಿಅಂಶಗಳು ಹೇಳ್ತಾ ಇದ್ದಾವೆ ಇವತ್ತು.
0: ನೋಡಿ,
1: ಅದು 3.5 ದಶಕಕ್ಕೂ ಅಧಿಕ ಕಾಲ ಪತ್ರಿಕಾ ರಂಗದಲ್ಲಿದ್ದ ನನಗೆ ಅದರ ಅಂಕಿಅಂಶಗಳು ಗೊತ್ತಿರಲಿಲ್ಲ. ಅದು ತಿಳಿದಾಗ ಬಹಳ ಶಾಕ್ ಆಗುವಂತಹ ವಿಷಯ ಇದು.
0: ಸೊ ಅಂತ ಸಂದರ್ಭದಲ್ಲಿ ಸರ್, ಯಾವ ರೂಪದಲ್ಲಿ ಈ ಒಂದು ಪುರುಷರ ಮೇಲೆ ದೌರ್ಜನ್ಯ ಆಗುತ್ತೆ, ಅದರ ಬಗ್ಗೆನೂ ಸ್ವಲ್ಪ ತಿಳಿಸಿ.
1: ನೋಡ್ರಿ, ಬಹಳಷ್ಟು ಕಾರಣ ಅಂತಂದ್ರೆ, ಒಂದು ಪ್ರಮುಖವಾಗಿ ಬರೋದು ಇಲ್ಲಿ ವೈವಾಹಿಕ ಸಂಬಂಧಗಳಿಗೆ ಸಂಬಂಧಪಟ್ಟದ್ದು. ತಪ್ಪು ಬಹುತೇಕವಾಗಿ ಎರಡೂ ಕಡೆ ಆಗ್ತದೆ. ಆದರೆ ದೌರ್ಜನ್ಯಕ್ಕೆ ಮಾನಸಿಕವಾಗಿ, ಸಾಮಾಜಿಕವಾಗಿ ಎಲ್ಲಾ ದೃಷ್ಟಿಯಿಂದನೂ ಅತಿ ಹೆಚ್ಚು ಸಂಕಷ್ಟಕ್ಕೆ ಒಳಗಾಗ್ತಾ ಇರೋದು ಯಾರು ಅಂತಂದ್ರೆ, ಇವತ್ತು ಪುರುಷ. ಬಹಳಷ್ಟು ಸಂದರ್ಭಗಳಲ್ಲಿ ತಪ್ಪು ಯಾರದೇ ಆಗಿದ್ರು ಪುರುಷನಿಗೆ ಅತಿ ಹೆಚ್ಚು, ಯಾಕಂದ್ರೆ ಸಾಮಾಜಿಕ ಜವಾಬ್ದಾರಿ ಜಾಸ್ತಿ.
0: ಹೌದು, ನಿಜ.
1: ನಮ್ಮದು ಹೆಸರಿಗಷ್ಟೇ ಪುರುಷ ಪ್ರಧಾನ ಸಮಾಜ ಆಗಿದೆ ಇವತ್ತು. ಅತಿ ಹೆಚ್ಚು ದೌರ್ಜನ್ಯಕ್ಕೆ ಒಳಗಾಗ್ತಾ ಇರೋ ಪುರುಷ ಇವತ್ತು ಎಷ್ಟು ಅಸಹಾಯಕ ಆಗಿದಾನ ಅಂತಂದ್ರೆ, ಎಲ್ಲಾ ಕಡೆ ಒಂದು ಉದಾಹರಣೆ ಹೇಳಬೇಕು ಅಂದ್ರೆ, ಕೆಲಸ ಮಾಡ್ತಾ ಇರುವಂತಹ ಒಂದು ಸ್ಥಳದಲ್ಲಿ ಒಬ್ಬ ಮಹಿಳೆ ಆ ಪುರುಷನ ಮೇಲೆ ದೌರ್ಜನ್ಯ ಮಾಡಿದಾನೆ, ಅತ್ಯಾಚಾರಕ್ಕೆ ಯತ್ನ ಮಾಡಿದ ಅಂತ ಒಂದು ಕಂಪ್ಲೇಂಟ್ ಕೊಡ್ತಾಳೆ. ಅದು ಪೊಲೀಸ್ ಸ್ಟೇಷನ್ಗೂ ಹೋಗ್ತದೆ, ಮುಂದುವರೆದು ಕೋರ್ಟ್ಗೂ ಹೋಗ್ತದೆ. ಇವನ ಮಾತು ನಾನು ಮಾಡಿಲ್ಲ ಅಂತ ಇವ್ ಹೇಳ್ತಾನೆ, ಇವನ್ ಮಾತು ಯಾರು ಕೇಳೋದಿಲ್ಲ. ಕೊನೆಗೆ ಆತನ ಜೀವ ಉಳಿಸಿದ್ದು ಆತನ ಕಚೇರಿಯಲ್ಲಿರ್ತಕ್ಕಂಥ CC ಕ್ಯಾಮ್ರಾ. ಅದಿರ್ಲ ಆಗಿತ್ತು ಅಂತಂದ್ರೆ ಅವ ಇವತ್ತು ಜೈಲಿನಲ್ಲಿರಬೇಕಾಗಿತ್ತು. ಈ ಉದಾಹರಣೆಯನ್ನ ಈ ಸಾಮಾಜಿಕ ಕಾರ್ಯಕರ್ತೆ ಕಲ್ಕತ್ತಾದವರು ಬೃಂದಾ ಸರ್ಕಾರ ಹೇಳ್ತಾರೆ. ಈ ತರದ ಬಹಳಷ್ಟು ಉದಾಹರಣೆಗಳದಾವ.
0: ಸರ್, ಅಂತ ಸಂದರ್ಭದಲ್ಲಿ ನೀವು ಆರಂಭದಲ್ಲಿ ಡೇಟಾ ಬಗ್ಗೆ ತಿಳಿಸಿದ್ರಿ, ಸಂಖ್ಯೆಗಳು. ಆ ಸಂಖ್ಯೆ ಕೇಳಿದ ತಕ್ಷಣ ಈವನ್ ನಮಗೂ ಆ್ಯಂಡ್ ನಮ್ಮ ಕೇಳುವರಿಗೂ ಒಂದು ಶಾಕ್ ಆಗಿರ್ಬೋದು. ಇಷ್ಟಿದೆಯಾ ಸಂಖ್ಯೆ? ಇಷ್ಟು ಇದ್ರೂ ಸಮಾಜದಲ್ಲಿ ಈ ಒಂದು ವಿಷಯದ ಬಗ್ಗೆ ಯಾಕೆ ಮಾತನಾಡ್ತಿರಲ್ಲ, ಅದರ ಬಗ್ಗೆ ತಿಳಿಸಿ.
1: ಕಾರಣ, ನಮ್ಮ ಸಮಾಜದಲ್ಲಿ ಮಹಿಳೆಯರ ಬಗ್ಗೆ ಇರಬಹುದಾದ ಗೌರವ, ಆದರ, ಪ್ರೀತಿ, ಆಮೇಲೆ ಅವ್ರ ಬಗ್ಗೆ ಇರಬಹುದಾದ ಅವಳೊಬ್ಬ ಅಬಲೆ ಅನ್ನುವಂಥ ಒಂದು ಕಾರಣ, ಆಮೇಲೆ ಒಂದು ಸಿಂಪತಿ, ಆಕೆ ಅಬಲೆ, ಏನೇ ತೊಂದರೆ ಆದರೂ ಆಕೆ ಕಷ್ಟ ಆಗ್ತದೆ, ನಾವು ಅವಳನ್ನು ಗೌರವಿಸ್ಬೇಕು, ಆಕೆ ಮಾತುಗಳನ್ನು ಕೇಳಬೇಕು. ಹೀಗಾಗಿ ಏನಾಗ್ತದೆ ಅಂತಂದರೆ, ಈ ಪುರುಷರ ಬಗ್ಗೆ ಅನಾದರ, ಇವ್ರು ಏನು ಹೇಳಿದರೂ ಕೇಳಂಗಿಲ್ಲ. ಅತಿಯಾದ ಸಿಂಪತಿ, ಗೌರವ, ಈ ಕಾರಣಗಳಿಗಾಗಿ ಏನೇ ಆದರೂ ಎಲ್ಲ ಬಂದು ಎಲ್ಲ ತಪ್ಪುಗಳು ಪುರುಷನ ಮೇಲೆ ಬಂದ್ಬಿಡ್ತಾವೆ, ಸತ್ಯ ಇರಲಿ ಅಸತ್ಯ ಇರಲಿ. ಹೀಗಾಗಿ ಆತನಿಗೆ ಎಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋದರೂ ಬೇಗ ಮಹಿಳೆ ನನ್ನ ಮೇಲೆ ದೌರ್ಜನ್ಯ ಮಾಡಿದಾಳೆ ಅಂತಂದ್ಬಿಟ್ರೆ ನಕ್ಕ ಬಿಡ್ತಾರೆ, ವಿನಃ ಇಮಿಡಿಯೇಟ್ ಆಗೋದೇ ಇಲ್ಲ ಅಂತ ಉದಾಹರಣೆಗಳು ಹೇಳ್ತಾರೆ. ಆಮೇಲೆ ಬಹಳಷ್ಟು ಕೇಸ್ಗಳು ಹೆಂಗಂತಂದ್ರೆ, ಒಂದು ಅಂಕಿಅಂಶದ ಪ್ರಕಾರ ಏನು ಪುರುಷರ ವಿರುದ್ಧ ಕೇಸ್ಗಳ ರೆಕಾರ್ಡ್ ಆಗ್ತಾವಲ್ಲ, ದಾಖಲೆ ಆಗ್ತಾವ, ಆ ಎಲ್ಲ ಪ್ರಕರಣಗಳಲ್ಲಿ ತನಿಖೆ ಮಾಡಿ ತೆಗೆದಾಗ 40% ಸುಳ್ಳು ಪ್ರಕರಣಗಳು ಅಂತನ್ನೋದು ಬೆಳಕಿಗೆ ಬಂದದ. ಈ ರೀತಿ ಆಗೋದು ನಿಲ್ಲಬೇಕು, ನಿಷ್ಪಕ್ಷಪಾತವಾದ ಕ್ರಮಗಳು ಆಗಬೇಕು, ಆವಾಗ ಇದನ್ನ ತಡೆಯೋದಕ್ಕೆ ಸಾಧ್ಯ.
0: ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಷಯ ಪುರುಷರ ಮೇಲೆ ದೌರ್ಜನ್ಯ. ಈ ಒಂದು ವಿಷಯದ ಕುರಿತು ಹಿರಿಯ ಪತ್ರಕರ್ತರು ಮುರುಗೇಶ್ ಶಿವಪೂಜಿ ಅವರು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸರ್, ನಾವು ಈಗ ಬಹಳಷ್ಟು ವಿಷಯ ಬಗ್ಗೆ ಚರ್ಚೆ ಮಾಡಿದ್ವಿ. ಈಗ ಬಹಳ ಮುಖ್ಯವಾದ ವಿಷಯ, ಪುರುಷರ ಮೇಲಿನ ದೌರ್ಜನ್ಯಕ್ಕೆ ಒಳಗಾದವರು ಯಾವ ರೀತಿ ಸಹಾಯ ಪಡಿಬಹುದು, ಅದರ ಬಗ್ಗೆ ಸ್ವಲ್ಪ
1: ಪ್ರಾಮುಖ್ಯವಾಗಿ ಕಾನೂನಾತ್ಮಕ ಸಲಹೆ, ಸಹಕಾರ, ಸಹಾಯ ಅವ್ರಿಗೆ ಸಿಗಬೇಕು. ಕಾನೂನಿನ ಸಲಹೆ ಸಿಗಬೇಕು, ಕಾನೂನಿನ ಸಹಕಾರ ಸಿಗಬೇಕು. ಕಾನೂನಿನ ಬಲ ಇಲ್ಲ, ಪುರುಷರ ಮೇಲೆ ನಡೀತಾ ಇರತಕ್ಕಂಥ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂಗೆ ಆತನಿಗೆ ರಕ್ಷಣೆ ನೀಡುವಂಥ ಕಾನೂನುಗಳು ಇಲ್ಲ. ಇದೇ ಹಿನ್ನೆಲೆಯಲ್ಲಿ ಹಿಂದೊಂದು ಬಾರಿ ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಒಂದು ದಾಖಲಾಯಿತು. ಯಾವ ಕಾರಣಕ್ಕಂತಂದ್ರೆ, ದೌರ್ಜನ್ಯಕ್ಕೆ ಒಳಗಾದ ಪುರುಷರಿಗೆ ರಕ್ಷಣೆ ನೀಡುವ ಸಲುವಾಗಿ ಒಂದು ಪುರುಷ ಸಂರಕ್ಷಣಾ ಆಯೋಗ ರಚನೆ ಆಗಬೇಕು ಅನ್ನುವಂಥ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ಗೆ ದಾಖಲು ಮಾಡಲಾಯಿತು. ದುರ್ದೈವದ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಈ ಅರ್ಜಿಯನ್ನು ತಿರಸ್ಕರಿಸಿತು. ಅದಕ್ಕೆ ಕಾರಣ ಏನು ಅಂತ ಆಮೇಲೆ ನೋಡಿದಾಗ, ಆಲ್ ಬೆಂಗಾಲಿ ಮೆನ್ಸ್ ಫೋರಂನ ಅಧ್ಯಕ್ಷೆ ಶ್ರೀಮತಿ ನಂದಿನಿ ಭಟ್ಟಾಚಾರ್ಯ ಅವರು ಹೇಳ್ತಾರೆ, ಆ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಯಾವ ಸಂದರ್ಭದಲ್ಲಿ ಈ ಪುರುಷ ಸಂರಕ್ಷಣಾ ಆಯೋಗದ ಅಗತ್ಯ ಇದೆ ಅನ್ನುವುದನ್ನ ಮಾನ್ಯ ಕೋರ್ಟಿಗೆ, ಸುಪ್ರೀಂ ಕೋರ್ಟಿಗೆ ಕನ್ವಿನ್ಸ್ ಮಾಡೋರಲ್ಲಿ, ಮನವರಿಕೆ ಮಾಡಿಕೊಳ್ಳುವಲ್ಲಿ ಅರ್ಜಿದಾರರು ವಿಫಲರಾದರು. ಆ ಕಾರಣಕ್ಕೆ ಅದು ರಿಜೆಕ್ಟ್ ಆಯಿತು. ಈಗ ಪುನಃ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಅಂಥ ಒಂದು ಆಯೋಗದ ರಚನೆಗಾಗಿ ಅಂತ ಹೇಳ್ತಾರೆ.
0: ಸರ್, ಅಂಥ ಸಂದರ್ಭದಲ್ಲಿ ಈಗ ಸೋಷಿಯಲ್ ಮೀಡಿಯಾ ಎಷ್ಟು ಸಹಾಯ ಮಾಡಬಹುದು ಪುರುಷರಿಗೆ ವಿತ್ ರೆಸ್ಪೆಕ್ಟ್ ಟು ಪುರುಷ? ಏಕೆಂದರೆ ನೀವು ಒಂದು ಓಪನಿಂಗ್ನಲ್ಲಿ ಒಂದು ಕೇಸ್ ಹೇಳಿದ್ರಿ, ಆಫೀಸ್ನಲ್ಲಿ ಮಹಿಳೆ ಫೇಕ್ ಅಲಿಗೇಷನ್ ಹಾಕ್ತಾರೆ, ಆ ವ್ಯಕ್ತಿಯ ಪೊಲೀಸ್ ಠಾಣೆಯಲ್ಲಿ ಹೋದಾಗ ಸಿ ಸಿ ಟಿ ವಿ ಮುಖಾಂತರ ಅವನು ಉಳಿದು ಹೋಗ್ತಾನೆ. ಅಂಥ ಸಂದರ್ಭದಲ್ಲಿ ಸರ್, ಸೋಷಿಯಲ್ ಮೀಡಿಯಾ ಎಷ್ಟು ಸಹಾಯವಾಗುತ್ತೆ ಪುರುಷರಿಗೆ ವಿತ್ ರೆಸ್ಪೆಕ್ಟ್?
1: ಈಗ ಸದ್ಯಕ್ಕೆ ಕೆಲವು ಮಟ್ಟಿಗೆ ಈ ಪುರುಷ ದೌರ್ಜನ್ಯದ ವಿರುದ್ಧ ಆತನಿಗೆ ಏನಾದರೂ ಸಹಾಯ ಆಗ್ತಾ ಇದ್ರೆ, ದಟ್ ಈಸ್ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ.
0: ನಿಜ,
1: ಪ್ರತಿಯೊಬ್ಬರ ಕೈಯಲ್ಲೂ ಇವತ್ತು ಮೊಬೈಲ್ ಇದೆ, ಪ್ರತಿಯೊಬ್ಬರದು ಒಂದೊಂದು ಮೀಡಿಯಾನೇ. ಅದು ಅವರು ಅವ್ರ ಕಣ್ಣಿಗೆ ಏನು ಕಾಣ್ತದೆ, ಅವ್ರ ಕಿವಿಗೆ ಏನು ಕೇಳ್ತದೆ, ಅದನ್ನ ಸರಿನೋ ತಪ್ಪೋ ಅದನ್ನು ಚಿತ್ರೀಕರಣ ಮಾಡ್ತಾರೆ, ಟಕ ಟಕ ಟಕ ಅಂತ ಹಾಕಿಬಿಡ್ತಾರೆ. ಅದು ನಮ್ಮ ಪತ್ರಿಕೆಗಿಂತಲೂ ನಿಮ್ಮ ಏರ್ಗಿಂತಲೂ ಬಹಳ ವೇಗವಾಗಿ ಅದು ಹೋಗಿಬಿಡ್ತದೆ ಎಲ್ಲ ಕಡೆ. ಆ ಪೈಕಿ ಅದು ಪೊಲೀಸ್ ಠಾಣೆಗಳಿಗೂ ಹೋಗಿರ್ತದೆ ಮತ್ತು ಪತ್ರಿಕಾಲಯಗಳಿಗೂ ಹೋಗಿರ್ತದೆ, ಸೋಷಿಯಲ್ ಲೈಫ್ನಲ್ಲಿ ಇರ್ತಕ್ಕಂಥ ಬಹುತೇಕ ಜನರಿಗೆ ಹೋಗಿಬಿಟ್ಟಿರ್ತದೆ. ಆವಾಗ ಎಷ್ಟೋ ಸಾರಿ ಅವೇರ್ನೆಸ್ ಕ್ರಿಯೇಟ್ ಆಗಿ ಆ ತೊಂದರೆಗೊಳಾದ ಮನುಷ್ಯನಿಗೆ ಸಹಾಯ ಆಗಿದೆ. ಉದಾಹರಣೆಗೆ ನಾನು ಹೇಳ್ತೀನಿ, ದೆಹಲಿಯಲ್ಲಿ ಒಂದು ಎರಡು ಮೂರು ಘಟನೆಗಳು ನಡೆಯಿತು. ಲಿಫ್ಟ್ ಕೇಳೋಂಥ ನೆಪದಲ್ಲಿ, ಲಿಫ್ಟ್ ಕೇಳ್ತಾರೆ ಮಹಿಳೆಯರು, ಲಿಫ್ಟ್ ತಗೊಂತಾರೆ, ಲಿಫ್ಟ್ ಕೊಟ್ಟ ಆದಮೇಲೆ ಆತನನ್ನು ಬೆದರಿಸಿ ಕೇಸ್ ಹಾಕ್ತೀವಿ ಅಂತ ಹೇಳಿ ಆತನಿಂದ ದುಡ್ಡು, ಅವನ ಉಂಗುರ ಚೈನ ಎಲ್ಲ ಕಸ್ಕೊಂಡು ಆತನ ಬೆದರಿಸಿ ಓಡಿಸಿದ ಪ್ರಸಂಗಗಳು ಸೋಷಿಯಲ್ ಮೀಡಿಯಾದಿಂದಲೇ ಹೊರಗೆ ಬಂದಿತ್ತು ಅಂತ ನಮಗೆ ಮತ್ತೊಬ್ಬರು ರಾಧಾಕೃಷ್ಣನ್ ಮಲ್ಲಿಕನ್ ಅವರು ಹೇಳ್ತಾರೆ. ನಾನು ಮಾತಾಡಿದ್ದೆ ಅವ್ರ ಜೊತೆ. ಮತ್ತೊಂದು ಎರಡು ಮೂರು ಉದಾಹರಣೆಗಳು ಬಂತು. ಟ್ಯಾಕ್ಸಿಗಳಲ್ಲಿ, ಆಟೋರಿಕ್ಷಾಗಳಲ್ಲಿ ಹೋಗ್ತಾರೆ ಹೆಣ್ಮಕ್ಕಳು, ಕೆಲವರು, ಎಲ್ಲರೂ ಅಂತ ಹೇಳಂಗಿಲ್ಲ, ಕೆಲವರು ಹೋಗ್ತಾರೆ, ಟ್ಯಾಕ್ಸಿ ಬಿಲ್ ಕೊಡೋದಿಲ್ಲ, ಬಾಡಿಗೆ ಕೊಡೋದಿಲ್ಲ, ನನ್ನ ಮೈ ಮುಟ್ಟಿದೆ ಅಂತಂದ ಅವನಿಗೆ ಹೆದರ್ಸಿ, ಸುಳ್ಳು ಕಂಪ್ಲೇಂಟ್ ಕೊಡೋದ್ರ ಹೆದರ್ಸಿ ಆತನಿಂದನೇ ದುಡ್ಡು ಕಿತ್ಕೊಂಡು ಹೋದಂಥ, ಇದೂ ಕೂಡ ಸೋಷಿಯಲ್ ಮೀಡಿಯಾದಿಂದ ಹೊರಗೆ ಬಂತು. ಇದೂ ಕೂಡ ಸೋಷಿಯಲ್ ಮೀಡಿಯಾದಿಂದ ಹೊರಗೆ ಬಂತು, ಅದು ಯಾವ ಪತ್ರಿಕೆಯಲ್ಲಿ ಬರಲೇ ಇಲ್ಲ. ಆಮೇಲೆ ಬಂದ್ರೂ ನಾವು ಬರಿತೀವಲ್ಲ, ಆಧಾರ ಇರೋದಿಲ್ಲ ನಮಗೆ. ಇಂಥ ಘಟನೆಗಳು ಒಂದಲ್ಲ, ಎರಡಲ್ಲ, ನೂರಾರು ಪ್ರತಿ ದಿವಸ ನಡೀತಾ ಇರ್ತವೆ. ಆ ಕಾರಣಕ್ಕಾಗಿ ದೌರ್ಜನ್ಯ ಎಷ್ಟು ಎಲ್ಲ ಸಂದರ್ಭದಲ್ಲಿ ಆಗ್ತದೆ. ಗಂಡನನ್ನು ಹೊಡೆಯೋ ಹೆಂಡತಿಯರು ಎಷ್ಟು ಜನ ಇಲ್ಲ, ಇದಾರಲ್ವಾ? ಆ ಹೊಡೆಸ್ಕೊಂಡು ಗಂಡ ಹೋಗಿ ಸಮಾಜದ ಮುಂದೆ ಹೇಳೋಕ್ಕಾಗೋದಿಲ್ಲ, ಪೊಲೀಸರಿಗೂ ಹೋಗಿ ಕಂಪ್ಲೇಂಟ್ ಕೊಡೋಕ್ಕಾಗೋದಿಲ್ಲ. ಈಗೋ ಪ್ರಶ್ನೆ, ಮರ್ಯಾದೆ ಪ್ರಶ್ನೆ. ಸಾಮಾಜಿಕವಾಗಿ ಆತ ಮರ್ಯಾದೆಗೆ ಬಹಳ ಹೆದರ್ತಾನೆ ಅನ್ನೋ ಕಾರಣಕ್ಕೆ,
0: ಹೌದು ಹೌದು,
1: ಈ ಒಂದು ಕಾರಣಕ್ಕೆ ಅವ ತನ್ನ ಮೇಲೆ ಏನೇ ಆದರೂ ನುಂಗಿಕೊಂಡು ಸುಮ್ಮನೆ ಇರ್ತಾನವ. ಎಷ್ಟು ತೊಂದರೆಗೆ ಒಳಗಾಗ್ತಾ ಇರ್ತಾನಂದ್ರೆ ಮನೆಯೊಳಗೂ ದೌರ್ಜನ್ಯ, ಆಫೀಸಿನಲ್ಲಿ ಕೆಲಸ ಮಾಡಿ ಇದು ಇಡೀ ದಿವಸ ದುಡಿದು ಕಷ್ಟಪಟ್ಟು ಎಷ್ಟೋ ಜನರನ್ನು ನಾನು ನೋಡ್ತೀನಿ. ಇವತ್ತು ಎರಡೆರಡು ನೌಕರಿ ಮಾಡ್ತಿರ್ತಾರೆ ಅವರು, ಸಾಯಂಕಾಲ ಬಂದ ಮೇಲೆ ಪಾರ್ಟ್ ಟೈಮ್ ಅಂತ ಎಷ್ಟೋ ಜನ ನೌಕರಿ ಮಾಡ್ತಿರ್ತಾರೆ. ಇಷ್ಟೆಲ್ಲ ಆಗಿ ಮನೆಗೆ ಬಂದ ಮೇಲೂ ಒಂಚೂರ ಅವ ನೆಮ್ಮದಿ ಅಪೇಕ್ಷೆ ಮಾಡಿದರೆ ತಪ್ಪೇನೂ ಇರೋದಿಲ್ಲ, ಆವಾಗಲೂ ಅದು ಸಿಗೋದಿಲ್ಲ. ಅದು ಕೂಡ ದೌರ್ಜನ್ಯನೇ, ಮಾನಸಿಕ ದೌರ್ಜನ್ಯನೇ. ಇದನ್ನೆಲ್ಲ ನೋಡಿ ಒಂದು ಅಂಕಿಅಂಶ ಹೇಳ್ತದೆ, ಈ ದೌರ್ಜನ್ಯಕ್ಕೆ ಒಳಗಾದ ಪುರುಷ ಇದು ಏನೂ ಮಾಡೋಕ್ಕೆ ಸಾಧ್ಯ ಆಗದೆ, ಅದನ್ನು ತಡ್ಕೊಳ್ಳೋಕ್ಕೆ ಸಾಧ್ಯ ಆಗದೆ ಹೆಣ್ಮಕ್ಕಳು ಅತ್ತು ಮನಸ್ಸು ಹಗುರ ಮಾಡ್ಕೊಂಡು ಬಿಡ್ತಾರಂತೆ. ಇದನ್ನೊಬ್ಬ ಮಾನಸಿಕ ತಜ್ಞರು ನನಗೆ ಹೇಳಿದ್ದು. ಪುರುಷ ಅಳಂಗಿಲ್ಲ, ಅವ ಅಳೋದೇ ಇಲ್ಲ, ಅವ ಮನಸ್ಸೊಳಗೆ ನುಂಗಿಕೊಂಡು ನುಂಗಿಕೊಂಡು ನುಂಗಿಕೊಂಡು ಕೊನೆಗೆ ಒಂದು ದಿನ ಆತ್ಮಹತ್ಯೆ ಮಾಡ್ಕೊತಾನೆ. ಹಂಗೆ ವರ್ಷ ಒಂದಕ್ಕೆ ವಿವಾಹಿತರ ಪುರುಷರು, ಅವಿವಾಹಿತ ಪುರುಷರು ಆತ್ಮಹತ್ಯೆ ಮಾಡಿಕೊಳ್ಳೋರ ಸಂಖ್ಯೆ ಸರಾಸರಿ 100,000 ವರ್ಷ ಒಂದಕ್ಕೆ ನಮ್ಮ ದೇಶದಲ್ಲಿ. NCRB ಹೇಳ್ತದೆ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಹೇಳ್ತದೆ, ಪ್ರತಿ 9 ನಿಮಿಷಕ್ಕೆ ಒಬ್ಬ ವಿವಾಹಿತ ವ್ಯಕ್ತಿ ನಮ್ಮ ದೇಶದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತಾನೆ. ಪ್ರತಿ ಒಂಬತ್ತು ನಿಮಿಷ ಅಂತಂದ್ರೆ 24 ತಾಸಿಗೆ 168 ಜನ ಆಯಿತು
0: ಪುರುಷರು
1: ವಿವಾಹಿತ ಪುರುಷ. ಏನ್ ಹೇಳ್ತೀರಿ ಇದಕ್ಕೆ
0: ಸರ್? ಅಲ್ಲೇ ನಾನು ಕೇಳಬೇಕಿತ್ತು, ವಿವಾಹಿತ ಪುರುಷರ ಜೀವನದಲ್ಲಿ ಆಗೋ ದೌರ್ಜನ್ಯ ಅದು ಯಾರು ಹೇಳ್ಕೊಳ್ಳೋದಿಲ್ಲ, ಅದು ನೀವು ಹೇಳಿದ್ರಿ. ಅಂತ ಸಂದರ್ಭದಲ್ಲಿ ತಲೆಯಲ್ಲಿ ನೆನಪಾಗೋದು ಶಾಶಾಂಕ್ ರಿಡೆಂಪ್ಷನ್ ಅಂತ ಒಂದು ಸಿನಿಮಾ, ಅದ್ರ ಮೇಲೂ ಹೀಗೆ ಫೇಕ್ ಅಲಿಗೇಷನ್ನಲ್ಲಿ ಆತ ಒಳಗೆ ಹೋಗಿರ್ತಾನೆ ಫಾರ್ 25 ಇಯರ್ಸ್. ಸರ್, ಅಂತ ಸಂದರ್ಭದಲ್ಲಿ ಸಂಖ್ಯೆಗಳು ನೀವು ಡಿಸ್ಕಸ್ ಮಾಡಿದ್ರೆ ಯಾವೆಲ್ಲ ರೀತಿ ದೌರ್ಜನ್ಯಗಳು ಆಗ್ತವೆ? ಒಂದಾದ್ರೂ ನೀವು ಹೇಳಿದ್ರೆ ಹೆಂಡತಿನೇ ಗಂಡನಿಗೆ ಬಿಡ್ತಾರೆ, ಇನ್ನು ಯಾವ ಉದಾಹರಣೆಗೂ?
1: ವಯಸ್ಸಾದ ಸೀನಿಯರ್ ಸಿಟಿಜನ್ಸ್ ಏನಾದಾರಲ್ಲ, ಅವರು ರಿಟೈರ್ ಆದಮೇಲೆ ಅವರಿಗೆ ರಿಟೈರ್ಮೆಂಟ್ ಬೆನಿಫಿಟ್ ಬರ್ತದೆ,
0: ಹೌದು,
1: ಲಕ್ಷಾಂತರ ರೂಪಾಯಿ ದುಡ್ಡು ಬರ್ತದೆ,
0: ಹೌದು.
1: ಅದನ್ನು ಮಕ್ಕಳು ಭಾಳ ಮಾನಸಿಕವಾಗಿ ಅವರ ಮೇಲೆ ಪ್ರೆಷರ್ ತಂದು ಎಮೋಷನಲ್ ಬ್ಲ್ಯಾಕ್ಮೇಲ್ ಮಾಡಿನೋ ಇನ್ನೇನೋ ಮಾಡಿನೋ ಆ ದುಡ್ಡನ್ನೆಲ್ಲ ತಗೊಂಡು ಬಿಡ್ತಾರೆ. ಆವಾಗ ಎಷ್ಟೋ ಪ್ರಕರಣಗಳಲ್ಲಿ ಹೆಂಡತಿ ಕೂಡ ಮಕ್ಕಳ ಜೊತೆ ಸೇರ್ಕೊಂಡು ಬಿಡ್ತಾರೆ. ಅಂಥದ್ದೊಂದು ಉದಾಹರಣೆ ಹೇಳ್ತೇನೆ. ನಮ್ಮಲ್ಲಿ ನನ್ನ ಮನೆಗೆ ಒಂದು ಸಾರಿ ಏನೋ ಒಂದು ಮಾಹಿತಿಗಾಗಿ ಒಬ್ಬರು ಸೀನಿಯರ್ ಸಿಟಿಜನ್ ಬಂದರು, ಸುಮಾರು 70 ವರ್ಷ ಇರಬೇಕು ಅವರು, ಭಾಳ ಒಳ್ಳೆ ಸ್ಥಾನದಲ್ಲಿದ್ದವರು, ಒಳ್ಳೆ ಆರ್ಥಿಕವಾಗಿ ಇದ್ದವರು. ಮಳೆ ಬರ್ತಾ ಇತ್ತು, ನಾನು ಬಂದ ಮೇಲೆ ಕೂತ್ಕೊಳ್ರಿ ಅಂತಂದೆ. ಆಮೇಲೆ ಅವ್ರಿಗೆ ಏನು ಬೇಕಾಗಿತ್ತು ನಾನು ಮಾಹಿತಿ ತೆಗೆದು ಅವ್ರಿಗೆ ಕೊಟ್ಟೆ. ಆಮೇಲೆ ನಾನು ಹೇಳಿದೆ, ಒಂದು ಕಪ್ ಟೀ ಕುಡ್ದು ಹೋಗ್ರಿ, ಟೀ ಕುಡಿತೀರಲ್ಲ ಅಂತಂದೆ. ಅವರು ನನ್ನ ಮುಖ ನೋಡಿದರು, ಆಮೇಲೆ ಕೂತ್ಕೊಂಡ್ರು, ಟೀ ತಂದುಕೊಟ್ಟೆ. ಪಾಪ ಅಳಕ್ಕೆ ಶುರು ಮಾಡಿದರು, ನೀವು ಯಾರು ಏನು ನನಗೆ ಗೊತ್ತಿಲ್ಲ, ಯಾರೋ ನಿಮ್ಮ ಹೆಸರು ಹೇಳಿದರು, ನಾ ಬಂದೆ ನಿಮ್ಮ ಹತ್ರ, ನನಗೆ ಬೇಕಾದ್ದನ್ನ ಕಾಳಜಿಯಿಂದ ನೀವು ತೆಗೆದುಕೊಟ್ರಿ, ಒಂದು ಕಪ್ ಟೀ ಏನು ಕುಡಿ ಅಂತ ಹೇಳಿದ್ರಿ, ನಮ್ಮ ಮನೆ ಒಳಗೆ ನಾ ಟೀ ಬೇಕು ಅಂತ ಕೇಳಿದರೆ ದಾದ ಮಾಡಂಗಿಲ್ಲ. ನಮ್ಗೆ ಒಂದು 60,000-70,000 ರೂಪಾಯಿ ಅವ್ರಿಗೆ ಪೆನ್ಷನ್ ಇತ್ತು. ಇದು ಒಂದು ಜೀವಂತ ಉದಾಹರಣೆ, ದಿಸ್ ಇಸ್ ಫ್ಯಾಕ್ಟ್, ಕಾಲ್ಪನಿಕ ಅಲ್ಲವೇ ಅಲ್ಲ.
0: ಕೇಳೋ ಕಾರಣ ಜನರಿಗೂ ನಮ್ಮ ಸ್ನೇಹಿತರಿಗೂ ಗೊತ್ತಾಗಬೇಕು ದೌರ್ಜನ್ಯ, ಪುರುಷರ ಮೇಲೆ ದೌರ್ಜನ್ಯ ಉದಾಹರಣೆ. ಯಾಕಂದರೆ ಈ ಒಂದು ವಿಷಯ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮ್ಮ ವೇಣು ದುನಿಯಲ್ಲಿ ಆ ಒಂದು ಕಾರಣಕ್ಕೆ ಉದಾಹರಣೆ ಕೇಳಿದ್ದು. ಇನ್ನೂ ಈತ ಬಹಳಷ್ಟು ಉದಾಹರಣೆ ಇದೆ, ಅದು ದೌರ್ಜನ್ಯ ಅಂತ ನಮಗೆ ಇನ್ನೂ ಗೊತ್ತಿಲ್ಲ ಪುರುಷರಿಗೆ ಎಸ್ಪೆಷಲಿ. ಆ್ಯಂಡ್ ಈ ಸಂಖ್ಯೆಗಳು ಬಹಳ ಶಾಕಿಂಗ್ ಆಗಿದೆ. ನೀವು ಸಂಖ್ಯೆಗಳಲ್ಲಿ ಹೇಳಿದರೆ ಪ್ರತಿ 9 ನಿಮಿಷಕ್ಕೆ ವಿವಾಹಿತ ಪುರುಷರು ಆತ್ಮಹತ್ಯೆ. ಇದ್ರ ಬಗ್ಗೆ ಮೀಡಿಯಾದಲ್ಲಿಯೂ ಅಷ್ಟು ಕವರೇಜ್ ಆಗುದಿಲ್ಲ, ಇದು ಯಾಕೆ? ಅಂಡ್ ಇದ್ರ ಬಗ್ಗೆ ಯಾಕೆ ಹೆಚ್ಚು ನಾವು ಮಾತನಾಡುವುದಿಲ್ಲ?
1: ಅದೇ ಅವೇರ್ನೆಸ್ ಇಲ್ಲ. ಯಾಕೆ ನಾವು ಹೆಚ್ಚು ಮಾತಾಡೋದಿಲ್ಲ ಅನ್ನೋದಕ್ಕೆ ಅವೇರ್ನೆಸ್ ಇಲ್ಲ. ಅವೇರ್ನೆಸ್ ಬರೋದಿಲ್ಲಿ ಪ್ರಚಾರ ಮಾಧ್ಯಮಗಳಿಂದ ಬರಬೇಕು. ಪ್ರಚಾರ ಮಾಧ್ಯಮಗಳಲ್ಲೇ ಈ ಸುದ್ದಿ ಬರ್ತಾ ಇಲ್ಲ ಅಂತಂದಾಗ ಸಾಮಾನ್ಯರಿಗೆ ಏನು ಗೊತ್ತಾಗ್ತದೆ ಹೇಳ್ರಿ? ನನಗೆ ಹೇಳಿದೆ, ನಾನು ಇದೆಲ್ಲ ನನಗೆ ಗೊತ್ತಿರಲಿಲ್ಲ. ಇಷ್ಟು ವರ್ಷಗಳ ಹೆಚ್ಚು ಕಡಿಮೆ ನನ್ನ ಜೀವನನೇ ನಾನು ಪತ್ರಿಕಾ ರಂಗದಲ್ಲಿ ಕಳೆದಿದ್ದೀನಿ. 35-36 ವರ್ಷ ಸಣ್ಣ ಅವಧಿ ಏನಲ್ಲ.
0: ನಿಜ,
1: ನನಗೆ ಈ ಅಂಕಿಅಂಶಗಳು ಗೊತ್ತಿರಲಿಲ್ಲ. ಪುರುಷರ ಮೇಲೆ ದೌರ್ಜನ್ಯ ಮೊದಲನೇ ಬಾರಿ ಇದು, ಯಾವತ್ತೂ ಈ ವಿಷಯದ ಮೇಲೆ ಉಪನ್ಯಾಸ ಎಲ್ಲೂ ನಡೆದಿಲ್ಲ. ನನಗೆ ತಿಳಿದಂಗೆ ಎಲ್ಲೂ ನಡೆದಿಲ್ಲ, ಬೆಳಗಾವಿ ಎಲ್ಲೂ ನಡೆದಿಲ್ಲ, ಕರ್ನಾಟಕದಲ್ಲೂ ಎಲ್ಲೂ ನಡೆದಿದ್ದು ನಾನು ಕೇಳಿಲ್ಲ. ಫಸ್ಟ್ ಟೈಮ್ ಇದು ನಾನು ನಮ್ಮ ಬೆಳಗಾವಿ ನಾಡ ಹಬ್ಬದ ಸಮಿತಿಯವರು ಈ ವಿಷಯ ತಗೊಂಡ್ರು ಅಂತ.
0: ಬಹಳ ಬಹಳ ಮುಖ್ಯವಾದ ಒಂದು ವಿಷಯ ಏನಂದ್ರೆ, ಜನರಿಗೆ, ಸ್ನೇಹಿತರಿಗೂ, ಎಲ್ಲರಿಗೂ, ಸಾರ್ವಜನಿಕರಿಗೆ ಮಹಿಳಾ ದಿನಾಚರಣೆ ಯಾವಾಗಂತ ಗೊತ್ತು. ಆದ್ರೆ ನಿಮ್ಮ ಈ ಒಂದು ಇದರಲ್ಲಿ ನಾನು ನೋಡ್ತಾ ಇದ್ದೆ ಪುರುಷರ ದಿನ, ಈ ಪುರುಷರ ದಿನಾನು ಇದೆ ಸರ್, ಅದ್ರ ಬಗ್ಗೆ ಸ್ವಲ್ಪ.
1: November 19 ಅಂತಾರಾಷ್ಟ್ರೀಯ ಪುರುಷರ ದಿನಾಚರಣೆಯನ್ನಾಗಿ ಆಚರಣೆ ಮಾಡಲಾಗ್ತದೆ. ಅದೇ ರೀತಿ May 16 ಬಾಲಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದೆ. ಪುರುಷರ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಹದಿಹರೆಯದ ಯುವಕರ ಪರಿಸ್ಥಿತಿನೂ ಏನು ಕಮ್ಮಿ ಇಲ್ಲ. ಅವಿವಾಹಿತ ಪುರುಷರ ಆತ್ಮಹತ್ಯೆಗಳು ಕೂಡ ಬಹಳ ಆಗ್ತವೆ. ಮುಖ್ಯವಾಗಿ ಹದಿವಯದ ಯುವಕರನ್ನು ವಿಷವಾಟಿಕೆಗೆ ತಳ್ಳುವಂಥ ಒಂದು ಮಾಫಿಯಾಗಳು ಕೆಲಸ ಮಾಡ್ತಾ ಇದ್ದಾವೆ ಕೆಲವೊಂದು ಮೆಟ್ರೋ ಸಿಟಿಗಳಲ್ಲಿ. ಸರ್ಕಾರ, ಪೊಲೀಸ್ ಇಲಾಖೆ ಏನೇನು ಪ್ರಯತ್ನ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ತಡಿಬೇಕು, ಎಲ್ಲ ಸಾಧ್ಯ ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೂ ಕೂಡ ನಿರೀಕ್ಷಿತ ಫಲಿತಾಂಶ ಸಿಗ್ತಾ ಇಲ್ಲ ಅನ್ನೋದು ಈ ಸಂಬಂಧ ಪುರುಷರ ಸಲುವಾಗಿ ಕೆಲಸ ಮಾಡ್ತಾ ಇರತಕ್ಕಂಥ 15-20 ಸಂಘಟನೆಗಳ ಅಭಿಪ್ರಾಯ. ಬಾಲಕರ ಮೇಲೆ ನಡೀತಾ ಇರತಕ್ಕಂಥ ದೌರ್ಜನ್ಯಗಳು, ಆಮೇಲೆ ಲವ್ ಫೇಲ್ಯೂರ್ ಒಳಗೂ ಅತಿ ಹೆಚ್ಚು ಸಂಕಷ್ಟಕ್ಕೆ ಒಳಗಾಗೋದು ಹುಡುಗರು. ಯಾವ ರೀತಿ ಕಾನೂನುಗಳಾಗಿಬಿಟ್ಟಾವ ಅಂತಂದರೆ, ಒಂದು ಸಣ್ಣ ವಯಸ್ಸಿನ ಹುಡುಗಿ ಹುಡುಗ ಓಡಿ ಹೋಗ್ತಾರೆ, ಒಂದು 15-20 ದಿವಸ ಎಲ್ಲ ಓಡಾಡ್ತಾರೆ, ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂತಾರೆ, ಏನೋ ಈಗ ಗುಡಿ ಒಳಗೆ ಹೋಗಿ ಮದುವೆ ಮಾಡ್ಕೊಂತಾರೆ, ಏನೇನೋ ಆಗ್ತದೆ, ಕೊನೆಗೆ ವಾಪಸ್ ಬರ್ತಾರೆ. ಬಂದ ಮೇಲೆ ಪಾಲಕರ ಒತ್ತಡಕ್ಕೆ ಒಳಗಾಗಿ ಆ ಹುಡುಗಿ ಒಂದು ಕಂಪ್ಲೇಂಟ್ ಬರೆದು ಕೊಡ್ತಾಳೆ. ಆಮೇಲೆ ಆ ಹುಡುಗಿನ ಒತ್ತಾಯ ಮಾಡಿ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ಅಕ್ಕಿನ ಬೇರೆ ಒಂದು ಮದುವೆಗೆ ಒಪ್ಪಿಸ್ತಾರೆ, ತರಾತುರಿ ಒಳಗೆ ಮದುವೆನೂ ಮಾಡ್ತಾರೆ. ಹುಡುಗ ಜೈಲಿಗೆ ಹೋಗ್ತಾನೆ, ಹುಡುಗಿ ಹಸೆ ಮನೆಗೆ. ಎಷ್ಟು ಪ್ರಕರಣಗಳಿಲ್ಲ ಈ ರೀತಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಬಹಳಷ್ಟು ಕೆಲಸಗಳು ನಡೀತಾ ಇರ್ತಾವ. ಆಲ್ ಬೆಂಗಾಲಿ ಮೆನ್ಸ್ ಫೋರಂನ ಅಧ್ಯಕ್ಷರು ಹೇಳ್ತಾರೆ, ಇವತ್ತಿಗೂ ದಿನವೊಂದಕ್ಕೆ ಪುರುಷರ ಮೇಲೆ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಪ್ರತಿ ದಿವಸ 60-70 ಕರೆಗಳು ದೂರುಗಳು ಅವರಲ್ಲಿ ಬರ್ತಾ ಇದ್ದಾವೆ ಪ್ರತಿದಿನ. ಇದು ವಿಶೇಷವಾಗಿ ಲಾಕ್ಡೌನ್ ಸಂದರ್ಭದಲ್ಲಿ ಪ್ರತಿದಿನ 100-150 ದೂರುಗಳು ಬರ್ತಾ ಇದೆ. ದೆಹಲಿಯಲ್ಲಿ ಆಗಲಿ ಕಲ್ಕತ್ತಾದಲ್ಲಿ ಆಗಲಿ ಒಟ್ಟು ಅಂದಾಜಿನ ಪ್ರಕಾರ ವಿವಾಹಿತ ಪುರುಷರು ಎಷ್ಟು ಜನ ಆದರೆ ಆ ಪೈಕಿ 40% ಜನರು ಈ ಒಂದು ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ ಅಂತ ಒಂದು ಅಂಕಿಅಂಶ. ಇದನ್ನೆಲ್ಲ ತಡೆಯೋದಕ್ಕೆ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಹೇಳಬೇಕು ಅಂತಂದ್ರೆ 2015-21 ವಿವಾಹಿತ ಪುರುಷರ ಆತ್ಮಹತ್ಯೆ ಮತ್ತು ವಿವಾಹಿತ ಸ್ತ್ರೀಯರ ಪ್ರಕರಣಗಳಿಗೆ ವಿವಾಹಿತ ಸ್ತ್ರೀಯರು ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಗಳಿಗೆ ಹೋಲಿಸಿದಾಗ 3.5 ಅಧಿಕ ಪುರುಷರು ಆತ್ಮಹತ್ಯೆ ಮಾಡಿಕೊಂಡು 2015 ನೋಡಿ ಕೆಲವು ಅಂಕಿಅಂಶ ಹೇಳ್ತೇನೆ ನಿಮಗೆ.
2: ಖಂಡಿತ
1: 4-5 21 ಇದ್ದದ್ದು 15 2015 64,500 ವಿವಾಹಿತ ಪುರುಷರಾದ್ರೆ 28,000 ಮಹಿಳೆಯರು, 16 60,200 ವಿವಾಹಿತ ಪುರುಷರಾದ್ರೆ 27,000 ಸ್ತ್ರೀಯರು, 17 62,800 ಪುರುಷರು, 26,000 ಜನ ಸ್ತ್ರೀಯರು, 18 ಪುರುಷರು, 27,400 ಸ್ತ್ರೀಯರು, 19 ಪುರುಷರು, 25,400 ಸ್ತ್ರೀಯರು, 20 ಪುರುಷರು, 28,000 ಸ್ತ್ರೀಯರು, 21 ಅದು 81,000 ದಾಟುತ್ತದೆ ಪುರುಷರ ಸಂಖ್ಯೆ. ವಿವಾಹಿತ ಸ್ತ್ರೀಯರು 28,600 ಜನ. ಹೀಗೆ 5-6 ವರ್ಷಗಳ ಅವಧಿಯಲ್ಲಿ ಅಲ್ಲಿವರೆಗೂ ಸಿಕ್ಕಂತ ದಾಖಲೆ ಇದೆ. ಲೈಂಗಿಕ ಕಿರುಕುಳ ನೀಡಿದ ಆರೋಪಗಳು ದಾಖಲೆ ಆಗಿರುವ ಪ್ರಮಾಣ 18-92,200 ಪುರುಷರ ವಿರುದ್ಧ, 19-97,000 ಆಯಿತು, 20 ಅದು 100,000 ದಾಟಿತ್ತು, 108,500 ಆಯಿತು, 21-119,000 ಪ್ರಕರಣಗಳು. ಇದರಲ್ಲಿ ಈ NGOಗಳು ಹೇಳ್ತಾರೆ 40%ಕ್ಕೂ ಅಧಿಕ ಸುಳ್ಳು ಪ್ರಕರಣಗಳು. ಅವ್ರು ಹೇಳ್ತಾರೆ 80% ಅಂತ ಹೇಳ್ತಾರೆ, ನಾವು 80% ಅಂತ ಹಿಡಿಯೋದೆ ಬೇಡ, 40% ಅಂತನ ಬರ್ಕೊಂಡೆ ನಾನು. ಇದು ನಾನು ಕೊಡುವಂತಹ ಅಂಕಿಅಂಶ ಅಲ್ಲ, ಇದು ದೇಶದಾದ್ಯಂತ ಕೆಲಸ ಮಾಡ್ತಿರ್ತಕ್ಕಂಥ NGOಗಳು ನಡೆಸಿದ ಸರ್ವೆ
2: ಪ್ರಕಾರ.
1: ಆ ಸರ್ವೆ ಕೂಡ ಯಾವುದರ ಆಧಾರದ ಮೇಲೆ, ಪೊಲೀಸ್ ಸ್ಟೇಷನ್ಗಳಲ್ಲಿ ತನಿಖೆ ಆದ ನಂತರ, ಇವರು ಮಾಡಿದ ತನಿಖೆ ನಂತರ ಬಂದಂತ ಆಧಾರದ ಮೇಲೆ ಇಲ್ಲಿ ಹೇಳ್ತಾ ಇರ್ತದೆ. ಅದರಲ್ಲಿ ಪ್ರಾಮುಖ್ಯವಾಗಿ ಇಂಥ ಪ್ರಕರಣಗಳು ಹೆಚ್ಚು ತಮಿಳುನಾಡು, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ ಕೂಡ ಈ ಲಿಸ್ಟ್ ಒಳಗೆ ಇದೆ. ಇಂಥ ವಿಚಾರಗಳಿಗೆ ಸರಿಯಾಗಿ ಸ್ಪಂದನೆ ಮಾಡಿ ಸರ್ಕಾರ ಕೂಡ ಸ್ವಲ್ಪ ಸಹಾನುಭೂತಿ ಪರವಾಗಿ ಇದ್ರ ಬಗ್ಗೆ ವಿಚಾರ ಮಾಡಬೇಕು. ಆಮೇಲೆ ಮಾಧ್ಯಮಗಳು ಕೂಡ ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ತಗೊಳ್ಬೇಕು. ಸಾಮಾಜಿಕ ಜಾಲತಾಣಗಳು ಕೂಡ ನಿಷ್ಪಕ್ಷಪಾತವಾಗಿ ಈ ವಿಚಾರಗಳನ್ನು ತಗೊಂಡು ಕೆಲಸ ಮಾಡಬೇಕು. ಬಹಳಷ್ಟು ಸಂಘಟನೆಗಳ ಮೂಲಕ, ಮಠಮಾನ್ಯಗಳ ಮೂಲಕ, NGOಗಳ ಮೂಲಕ ಇದು ಚರ್ಚೆ ಆಗಬೇಕು.
2: ನಿಜ,
1: ಚರ್ಚೆಗಳು ಯಾವಾಗ ಶುರು ಆಗ್ತಾವಲ್ಲ ಆವಾಗ ಆಟೋಮೆಟಿಕ್ ಆಗಿ ಅವೇರ್ನೆಸ್ ಕ್ರಿಯೇಟ್ ಆಗ್ತದೆ. ಆವಾಗ ಈ ಪ್ರಮಾಣ ಕಡಿಮೆ ಆಗಬಹುದು ಅಥವಾ ನಿಂತು ಬಿಡಬಹುದು, ಹಂಗಂತ ನಾವು ಆಶಿಸಬಹುದಿಲ್ಲ. ಇದಕ್ಕಾಗಿನೇ ಬಾಯ್ಸ್ ಫ್ಯೂಚರ್ ಅಂಡ್ ಬಾಯ್ ಚಾಲೆಂಜ್ ಅನ್ನೋ ವಿಷಯದ ಮೇಲೆ ವಿಶೇಷವಾಗಿ ಆ ಕಡೆ ಉತ್ತರದ ರಾಜ್ಯಗಳಲ್ಲಿ ಆಗಾಗ ಸೆಮಿನಾರ್ಗಳು ಮತ್ತು ವರ್ಚುವಲ್ ಮೀಟಿಂಗ್ಸು, ವೆಬ್ ಮೀಟಿಂಗ್ಸು ಇವೆಲ್ಲ ಆಗ್ತಾ ಇದ್ದಾವೆ.

ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಅಲ್ಲಿ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತಾ ಇದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ.

0: ಕೌಟುಂಬಿಕ ಹಿಂಸೆಗಳು ಬಹಳ ಆಗ್ತವೆ. ಈ ಕಡೆ ಹೆಣ್ಣಿಗೆ ಹೆಣ್ಣು ಶತ್ರು ಅನ್ನುವಂಥ ಮಾತು ನೀವು ಕೇಳಿರ್ಬೋದು. ಅತ್ತಿ ಮನೆಯವ್ರ ಕಡೆಯಿಂದ ಹೆಚ್ಚು ದೌರ್ಜನ್ಯಗಳಾಗ್ತವೆ, ವರದಕ್ಷಿಣೆ ಪಿಡುಗು ಜಾಸ್ತಿ ಇರೋದ್ರಿಂದ ಅದರಿಂದ ಅನ್ಯಾಯಕ್ಕೊಳಗಾಗ್ತಾರೆ. ಆಮೇಲೆ ಅವರೆಲ್ಲಾದರೂ ಹೊರಗೆ ಹೋದಾಗ ಒಂಟಿ ಹೆಣ್ಣು ಮಗಳು ಸಿಕ್ಕಾಗ ಅವ್ರ ಮೇಲೆ ದೌರ್ಜನ್ಯ ಆದಂಥ ಪ್ರಕರಣಗಳಿರ್ತಾವೆ.
1: ಬಾಲ್ಯದಲ್ಲಿ
0: ಆಗಿರುವಂಥದ್ದು, ಹೇಳ್ಕೊಳ್ಳೋದಕ್ಕಾಗದೆ ಇರುವಂಥದ್ದು ಬಹಳಷ್ಟು. ಆಮೇಲೆ ಅವರು ಎಷ್ಟೋ ಸಾರಿ ಇಂಥ ದೌರ್ಜನ್ಯಗಳು ನಡೆದಾಗ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡು ಜೀವನ ಹಾಳಾಗಿ ಹೋದಂಥ ಪ್ರಸಂಗಗಳು ನಡೀತಾವೆ. ಪುರುಷರ ಮೇಲೆ ಈ ರೀತಿಯ ದೌರ್ಜನ್ಯಗಳಿಗಿಂತಲೂ ವಿವಾಹ ಸಂಬಂಧಿ ವಿವಾಹದ ನಂತರ ಕೌಟುಂಬಿಕವಾಗಿ ಆತ ಹಿಂಸೆಗೊಳಪಡುವಂಥದ್ದನ್ನು ದೌರ್ಜನ್ಯ, ಮಾನಸಿಕ ದೌರ್ಜನ್ಯ ಅಂತ ಹೇಳಬಹುದು ನಾವು. ದೈಹಿಕ ದೌರ್ಜನ್ಯಗಳು ಬಹಳ ಆಗ್ತವೆ ಅವಿವಾಹಿತ ಪುರುಷರ ಮೇಲೆ ಅಂತಂದ್ರೆ. ಹೆಚ್ಚಾನ ಹೆಚ್ಚು ಇದು ಅವ ಮಾನಸಿಕ ಹಿಂಸೆಗೆ ಒಳಗಾಗುವಂತಹ ಸಂದರ್ಭಗಳು ಏನಂತಂದ್ರೆ ಆತನ ಮೇಲೆ ಇರತಕ್ಕಂಥ ಸಾಮಾಜಿಕ ಜವಾಬ್ದಾರಿಗಳು. ಉದಾಹರಣೆಗೆ ಗಂಡ ಮಗ, ಹಿರಿಯ ಮಗ, ಕುಟುಂಬದ ತಂದೆ ನಂತರ ಕುಟುಂಬದ ಹೈಯೆಸ್ಟ್ ಜವಾಬ್ದಾರಿ ಆತನ ಮೇಲೆ ಇರ್ತದೆ. ಹೌದಾ? ಮನೆಯೊಳಗೆ ಹೆಣ್ಣು ಮಕ್ಕಳಿರ್ಲಿ ಗಂಡು ಮಕ್ಕಳಿರ್ಲಿ ಚಿಕ್ಕವ್ರದೆಲ್ಲ ಜವಾಬ್ದಾರಿ ಆತ ಹೊರಬೇಕಾಗ್ತದೆ. ಸಹಜವಾಗಿ ಆತನ ಮೇಲೆ ಮಾನಸಿಕ ಒತ್ತಡ ಆಗ್ತದೆ. ಆತನಿಗೆ ನಿರಾಳವಾದಂಥ ಒಂದು ಸಮಾಧಾನವಾಗಿರ್ತಕ್ಕಂಥ ಒಂದು ಸಂತೋಷಕರವಾದ ವಾತಾವರಣ ಕ್ರಿಯೇಟ್ ಮಾಡೋದು ಆ ಕುಟುಂಬದವರ ಮತ್ತು ಸುತ್ತ ಸಮಾಜದ ಜವಾಬ್ದಾರಿ. ಎಷ್ಟೋ ಸಾರಿ ಅದು ಆಗೋದಿಲ್ಲ, ಅವನಿಗೆ ತಡ್ಕೊಳಕ್ಕಾಗದ ಅವ ಎಲ್ಲಿಯೂ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಅದು ಅವನ ತಪ್ಪೇನು? ಅದರೊಳಗೆ ಒಂದು ಪ್ರಶ್ನೆ ಬರ್ತದೆ. ಬಹಳ ಪ್ರೆಷರ್ ಬಂತು, ಅದು ಅವನ ತಪ್ಪಲ್ಲ, ಜವಾಬ್ದಾರಿಗಳು ಹೆಚ್ಚಾಯ್ತು. ಆ ಜವಾಬ್ದಾರಿಗಳನ್ನು ಕಡಿಮೆ ಆಗುವಂತ ಕ್ರಮ ಕುಟುಂಬದಿಂದ ಆಗಲಿಲ್ಲ. ಎಷ್ಟೋ ಸಾರಿ ಹೆಂಡತಿನೂ ತೊಂದರೆ ಕೊಡ್ತಿರ್ತಾಳೆ, ಅವರ ತಾಯಿನೂ ತೊಂದರೆ ಕೊಡ್ತಿರ್ತಾಳೆ. ತಂತಿ ಮೇಲಿನ ಸರ್ಕಸ್, ಇಬ್ಬರನ್ನು ಸಂಭಾಳಿಸ್ಕೊಂಡು ಹೋಗಬೇಕು. ಹೆಂಡತಿನೂ ಬಿಡಕ್ಕಾಗೋದಿಲ್ಲ, ತಾಯಿನೂ ಬಿಡಕ್ಕಾಗೋದಿಲ್ಲ. ಆಮೇಲೆ ವಯಸ್ಸಿಗೆ ಬಂದ ಮಕ್ಕಳು, ಅವರ ಎಲ್ಲ ಅಗತ್ಯಗಳನ್ನು ಪೂರೈಸೋದು ಕಷ್ಟ ಆಗ್ತದೆ, ಬಹಳ ಕಷ್ಟ ಆಗ್ತದೆ ಕುಟುಂಬದೊಳಗೆ ಆರ್ಥಿಕವಾಗಿ. ಇವು ಎಲ್ಲ ದೌರ್ಜನ್ಯಗಳೇ. ಜವಾಬ್ದಾರಿಯನ್ನು ನಾನು ದೌರ್ಜನ್ಯ ಅಂತ ಹೇಳೋದಿಲ್ಲ, ಆದರೆ ಆತನ ಆರ್ಥಿಕ ಸ್ಥಿತಿಯನ್ನು ನೋಡಿಕೊಂಡು ಕುಟುಂಬದವರು ಆತನ ಜೊತೆ ಏನು ಸಹಕಾರ ಕೊಡೋದಿಲ್ಲಲ್ಲ, ಅವನ ಪರಿಸ್ಥಿತಿಗೆ ಅನುಗುಣವಾಗಿ ಇವರು ನಡ್ಕೊಳ್ಳೋದಿಲ್ಲಲ್ಲ, ಅದು ಒಂದು ಜವಾಬ್ದಾರಿ. ಇದು ಏನು ಮಾಡ್ತೀಯೋ ಮಾಡು, ನನಗಿಷ್ಟು ದುಡ್ಡು ಬೇಕು. ಇವರ ಅಗತ್ಯಗಳು ಭಾಳ ಆಗ್ತಾವ, ವಾಂಟ್ಸ್. ಹಿಂದೊಂದು ಸಾರಿ ನಮ್ಮ ಹಿಂದಿನ ಅಧ್ಯಕ್ಷರು, ನಮ್ಮ ರಾಷ್ಟ್ರಾಧ್ಯಕ್ಷರು ಒಂದು ಅವರ ಭಾಷಣದೊಳಗೊಂದು ಮಾತು ಹೇಳಿದರು. ಏನು ಹೇಳಿದ್ರು ಅಂತಂದ್ರೆ, ಅವರು ನೀವು ನಿಮ್ಮ ತಂದೆಯನ್ನು ಹೆಚ್ಚಾಗಿ ದುಡ್ಡಿಗೆ ಆಗಿ ಕಾಡಬೇಡಿ, ಮತ್ತು ನಿಮ್ಮ ತಂದೆಗೆ ಹೇಳ್ರಿ ನಮ್ಗೆ ಜಾಸ್ತಿ ದುಡ್ಡು ಬೇಡ ಅಂತ. ನಿಮ್ಮ ಅಗತ್ಯ ಪೂರೈಸಕ್ಕೆ ಅವ್ರು ಲಂಚ ತಗೋತಾರೆ, ಆ ಲಂಚ ನಿಲ್ಬೇಕು ಅಂದ್ರೆ ನಿಮ್ಮಿಂದ ನಿಲ್ಬೇಕು ಅಂತ ಅದೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಅವ್ರು ಟ್ರೈ ಮಾಡಿದ್ರು. ಅದು ಎಲ್ಲ ಕಡೆ ಎಲ್ಲಿ ಆಗ್ತದೆ? ನನಗೆ ಬೇಕು 1.5 ಲಕ್ಷ ರೂಪಾಯಿ ಗಾಡಿ, ನನಗೆ ಬೇಕು 2 ಲಕ್ಷ ರೂಪಾಯಿ ಗಾಡಿ, ನನಗೆ ಬೇಕು, ಎಲ್ಲರಿಗೂ ಸಾಧ್ಯ ಐತೇನು? ಒತ್ತಡ ಆತನ ಮೇಲೆ ಒತ್ತಡ ತರೋದು ಒಂದು ದೌರ್ಜನ್ಯನೇ.
1: 100%
0: ಈ ಥರದ ದೌರ್ಜನ್ಯಗಳು. ಆಫೀಸ್ ಒಳಗೆ ಅತಿಯಾದ ಕೆಲಸಗಳು, ಆಫೀಸ್ ಒಳಗೂ ಒತ್ತಡ ಇರ್ತದೆ, ಮನೆಯೊಳಗೂ ಒತ್ತಡ ಇರ್ತದೆ. ಅವ ಏನು ಮಾಡ್ಬೇಕಂತ ಗೊತ್ತಾಗೋದಿಲ್ಲ. ಆ ತಡ್ಕೊಳಕ್ಕಾಗಲಾರ್ದ ಅವ ಕುಡ್ತಕ್ಕೆ ಬಲಿ ಆಗ್ತಾನೆ. ಇನ್ಯಾವುದು ಮಾದಕ ದ್ರವ್ಯ ಸೇವನೆ ಅಂತ ಇದನ್ನೆಲ್ಲ ನಾ ಹೇಳೋದಿಲ್ಲ, ಇದನ್ನ ರೆಕಾರ್ಡ್ಸ್ ಹೇಳ್ತಾವ. ಮಾದಕ ದ್ರವ್ಯ ಸೇವನೆಗೆ ಚಟ ಶುರು ಆಗ್ತದೆ, ಇನ್ಯಾವುದೋ ಚಟ ಶುರು ಆಗ್ತದೆ. ಕಾರಣ ಯಾರು ಇದಕ್ಕೆ? ಅವನಿಗೆ ಅನುಕೂಲ ಆಗುವಂಥ ಸೌಹಾರ್ದಯುತ ವಾತಾವರಣದೊಳಗೆ ಅವ ಇದ್ದ ಅಂದ್ರೆ ಯಾವುದಾದ್ರೂ ಚಟಕ್ಕೆ ಹೋಗ್ತಾನೆ ಅಕ್ಕ ಅವ. ಇದನ್ನು ಕುಟುಂಬದವರೆಲ್ಲ ಸೇರಿ ವಿಚಾರ ಮಾಡ್ಬೇಕಲ್ಲ. ಇಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡೋದಕ್ಕೆ ಏನೇನು ಸಾಧ್ಯ ಆಗ್ತದೆ ಅದನ್ನೆಲ್ಲ ನಾವು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಎನ್ ಜಿ ಒಗಳು ಹೇಳ್ತಾರೆ. ನೋಡ್ರಿ, ಒಂದು 2005 ರಿಂದ 2010 ರವರೆಗೆ ಆತ್ಮಹತ್ಯೆ ಮಾಡಿಕೊಂಡಂತಹ ಪುರುಷರ ಒಟ್ಟು ಸಂಖ್ಯೆಯನ್ನು ಹೇಳ್ತಾರೆ, 342,812. 2005 ರಿಂದ 2010, 5 ವರ್ಷಗಳಲ್ಲಿ ಹೆಣ್ಮಕ್ಳದು ಆಗಿದೆ, ಅದು ಏನು ಕಮ್ಮಿ ಇಲ್ಲ. 1,81,000, 66% ಪುರುಷರದ್ದು ಆತ್ಮಹತ್ಯೆ ಶೇಕಡಾವಾರು ಹೇಳಿದಾಗ, ಮಹಿಳೆಯರದು 34. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಹೇಳುವಂಥ ಅಂಕಿಅಂಶ ಇದು. ನಮ್ಮ ಇನ್ನು ವಿವಾಹಿತರ ಕೊಲೆಗಳು, ವಿವಾಹಿತರ ಮತ್ತು ಅವಿವಾಹಿತರ ಕೊಲೆಗಳು. ಅವಿವಾಹಿತರ ಕೊಲೆಗಳು ಅಂತಂದ್ರೆ ಹೆಚ್ಚಾನ ಹೆಚ್ಚು ಲವ್ ಫೇಲ್ಯೂರ್, ಇಲ್ಲ ಏನು ಹೇಳ್ತೀವಿ ನಾವು, ಮರ್ಯಾದೆ ಹತ್ಯೆ, ಆನರ್ ಕಿಲಿ. ಅದು ನಮ್ಮ ದೇಶದಲ್ಲಿ ಇವತ್ತಿಗೂ ಪ್ರತಿ 19 ನಿಮಿಷಕ್ಕೆ ಒಂದು ಕೊಲೆ ಆಗ್ತದೆ
1: ನೋಡಿ,
0: ಪುರುಷನ ಕೊಲೆ. 9 ನಿಮಿಷಕ್ಕೆ ಆತ್ಮಹತ್ಯೆ, 8:55 ಗೆ ಒಂದು ಆತ್ಮಹತ್ಯೆ, ಪ್ರತಿ 19 ನಿಮಿಷಕ್ಕೆ ಒಂದು ಕೊಲೆ. ವಿವಾಹಿತ ಮತ್ತು ಕೌಟುಂಬಿಕ ಸಂಬಂಧಿತ ಕೊಲೆಗಳೇ ಇಲ್ಲಿ ಜಾಸ್ತಿ, ಬೇರೆ ಕಾರಣಕ್ಕೂ ಕೊಲೆಗಳು ಆಗ್ತಾ, ಬಟ್ ಹೆಚ್ಚಿನ ಪರ್ಸೆಂಟೇಜ್ ನೋಡಿದ್ರೆ ಇದಕ್ಕೆ ಸಂಬಂಧಪಟ್ಟದ್ದು. ಆಮೇಲೆ ಪ್ರತಿ 66 ನಿಮಿಷಕ್ಕೆ ಒಬ್ಬ ಮಹಿಳೆಯ ಕೊಲೆ ಆಗ್ತಾ ಇದೆ. ಇವತ್ತಿಗೂ 2015 ಒಟ್ಟು ವರ್ಷದಲ್ಲಿ 26,500 ಪುರುಷರ ಕೊಲೆ ಆಗಿದೆ. ಒಂದೇ ವರ್ಷದಲ್ಲಿ 7,900 ಮಹಿಳೆಯರ ಕೊಲೆ ಆಗಿದೆ. ವಾರ್ಷಿಕ 2015-19 ವಾರ್ಷಿಕ ಸರಾಸರಿ ವಿವಾಹಿತ ಪುರುಷರ ಸಾವುಗಳನ್ನು ನೋಡಿದಾಗ ಒಟ್ಟು ವಿವಾಹಿತ ಪುರುಷರ ಪೈಕಿ 10.5

0: ಗಾಂಭೀರ್ಯವನ್ನು ನೀವು ನೋಡ್ರಿ, ಎಷ್ಟು ಭಯಾನಕವಾದ ಅಂಕಿಅಂಶ ಇದು. ಇದೆಲ್ಲ ನಿಲ್ಲಬೇಕು ಅಂತಂದರೆ ಇದು ಅವೇರ್ನೆಸ್ ಆಗಬೇಕು. ಇತ್ತೀಚೆಗೆ ಸಾಂತ್ವನ ಕೇಂದ್ರಗಳನ್ನು ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲ ಶುರು ಮಾಡ್ತಾ ಇದ್ದಾರೆ ಅಂತ.
1: ಎಸ್ ಸರ್, ಅಂಥ ಸಂದರ್ಭದಲ್ಲಿ ಈಗ ಜಸ್ಟ್ 1 ತಿಂಗಳಾಯಿತು ಎಲ್ಲ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ಗಳಲ್ಲಿ

ಒಂದು ಕಾಯಿಪಲ್ಲೆ ತೊಗೊಂಡು ಬರಕ್ಕೆ ಹೋಗಿರ್ತಾರೆ, ಗುಡಿಗೆ ಹೋಗ್ತಾರೆ, ಇಲ್ಲ ಕೆಲಸ ಮುಗಿದ್ಮೇಲೆ ಹರಟಿ ಹೊಡ್ಕೊಂಡು ಕುಂಡಿರ್ತಾರೆ, ಏನು ತಮ್ಮ ಕಷ್ಟ ಹಂಚ್ಕೊಂಡು ಮನಸ್ಸು ಹಗರ್ ಮಾಡ್ಕೊತಾರೆ. ಕಣ್ಣೀರಿನ ಮೂಲಕ ಅಲ್ಲಿ ಇರ್ತಕ್ಕಂಥ ಪ್ರೆಷರ್ ಹೊರಗೆ ಹೋಗ್ಬಿಡುತ್ತೆ ಕಣ್ಣೀರಿನ ಮೂಲಕ. ಹೇಳಿದೆ ನಾನು ಅತ್ತ ಹಗರಾಗ್ತಾರೆ ಅವ್ರನ್ನ ಕಣ್ಣು. ಈ ಗಂಡಸು ಅದ್ರ ಮಾಡಂಗಿಲ್ಲ, ಅಳಂಗಿಲ್ಲ,

ಅತ್ಯಂತ ಕೆಟ್ಟ ಸಂಸ್ಕೃತಿ. ಅದಕ್ಕೆ ಸಮ್ಮತಿ ಸಿಕ್ಕಿದ್ದು ಇನ್ನೂ ಅಧ್ವಾನ. ಬಹಳ ದುರ್ದೈವದ ವಿಚಾರ. ಯಾವಾಗ ಈ ಇಂಟರ್ನೆಟ್ ಫ್ರೀ ಆಯಿತು, ಯಾವಾಗ ಈ ಇಂಟರ್ನೆಟ್ ಬಿಡಿ ಖಾಸಗಿ ಸಿಗಾಕೆ ಶುರು ಆಯಿತು, ಆವಾಗ ಇದೆಲ್ಲ ಶುರು ಆಯಿತು. ಈ ಲಿವ್ ಇನ್ ರಿಲೇಶನ್ಶಿಪ್ ಅನ್ನೋದು ಇತ್ತೀಚಿನ 15 ವರ್ಷಗಳಲ್ಲಿ ಜಾಸ್ತಿ ಆಯಿತು. ಮುಂಚೆ ಇರಲಿಲ್ಲ. ಇತ್ತ ಮುಂಚೆ? ಇತ್ತೀಚೆಗೆ ಶುರು ಆಯಿತು.

0: ನಾನು ಅದೇ ಹೇಳೋದೆ, ಒಂದು ಬಹಳ ವೈರಲ್ ಆದ ಜಜ್ಮೆಂಟ್, ಮಹಿಳೆ ಅಲಿಮನಿ ಕೇಳ್ತಾರೆ 1,00,000 ರೂಪೀಸ್ ಎಂದು. ಆ ಕಡೆ ಜಡ್ಜ್ ಆದ ಅವರು ಶಾಕ್ ನಲ್ಲಿ ಹೋಗ್ತಾರೆ, ಇಷ್ಟೇನ್ ಬೇಕು ಅಂತ.
1: 50,00,000 ಕೇಳ್ತಾರ ಅವರು, 50,00,000 ಕೇಳ್ತಾರ ಪರಿಹಾರ ಕೊಡ್ರಿ ಅಂತ. ಆಮೇಲೆ ಅವರು ಸನ್ಮಾನ್ಯ ನ್ಯಾಯಾಧೀಶರು ಹೇಳ್ತಾರ, ಇಷ್ಟು

0: ಬೇರೆ ಪುರುಷರ ಮೇಲೆ ದೌರ್ಜನ್ಯ ನಡೀತಾ ಇದೆ ವಿಷಯ, ಅದನ್ನ ತಗೊಂಡು ಆ ವಿಡಿಯೋ ಕಾಲ್ ಎಕ್ಸೆಪ್ಟ್ ಮಾಡಿದ್ರೆ ಆ ಕಡೆ ಇರೋ ಮಹಿಳೆ ಸ್ಕ್ರೀನ್ಶಾಟ್ ತಗೊಂಡು ಫೇಕ್ ಅಲಿಗೇಷನ್ ಹಾಕ್ತಿರ್ತಾರೆ, ಇವನು ನನ್ನ ಜೊತೆ ಇದು ಮಾಡಿದಾನೆ ಅಂತ ಹೇಳಿ ದೇ ಟೇಕ್ ಅವೇ ಲಾಟ್ ಆಫ್ ರ್ಯಾನ್ಸಮ್.
1: ಇಂಟರ್ನೆಟ್ ಇವತ್ತು ಎಷ್ಟು ಲಾಭ ಆಗಿದೆ ಅದಕ್ಕಿಂತಲೂ ಹೆಚ್ಚು ನಷ್ಟ ಆಗ್ತಾ ಇದೆ. ಅಪರಾಧಗಳು ಹೆಚ್ಚಾಗ್ತಾ ಇದ್ದಾವೆ, ಕ್ರೈಮ್ಗಳು ಹೆಚ್ಚಾಗ್ತಾ ಇದ್ದಾವೆ. ಈ ಇಂಟರ್ನೆಟ್ ಅನ್ನು ಬಳಸಿಕೊಂಡು ಮಾಡಬಾರದನ್ನೆಲ್ಲ ಒಂದಿಷ್ಟು ಜನ ಅಪರಾಧಿಗಳು ಮಾಡ್ತಾ ಇದ್ದಾರೆ. ಇಂಥವೆಲ್ಲ ಬಹಳಷ್ಟು ಬರ್ತಾವ, ಬಹಳಷ್ಟು ಬರ್ತಾವ. ಹೆಂಗಾಗ್ಬಿಟ್ಟದೆ ಅಂತಂದ್ರೆ, ಈ ಪರಿಸ್ಥಿತಿ ಅನ್ನೋನ್ ನಂಬರ್ನಿಂದ ಬಂದಿದ್ದ ಕಾಲ್ ಕೂಡ ನಾನು ರಿಸೀವ್ ಮಾಡ್ತಾ ಇಲ್ಲ. ಇವತ್ತು ಒಬ್ಬ ಯಾವುದೋ ಒಬ್ಬ ಮಹಿಳೆ ಫೋನ್ ಮಾಡಿ ನನಗೆ ಒಂದು ಎರಡು ಮೂರು ಸಾರಿ ಕಾಲ್ ಬಂದಿತ್ತು. ಫೋನ್ ಮಾಡಿ ಆಕೆ ಅಳಕ್ಕೆ ಶುರು ಮಾಡಿದ್ದಾಳೆ. ಆಮೇಲೆ ನಾನು ಇಂತಲ್ಲಿ ಹಿಂಗೆ ನೀವು ಸಹಾಯ ಮಾಡಬೇಕು ನನಗೆ ಹಂಗೆ ಹಿಂಗೆ ಅಂತೆಲ್ಲ. ನಾನು ನೋಡಿದ್ನೆ ಅದು ಯಾಕೋ ನನ್ನ ಕಿರಿಕಿರಿ ಅನಿಸ್ತು, ಬಂದ್ ಮಾಡಿಬಿಟ್ನೆ. ನಾನು 10 ಸಾರಿ ಬಂತು ಆ ನಂಬರ್ನಿಂದ ನನ್ನ ಕಾಲ್, ಆಮೇಲೆ ತಗೊಳ್ಳಿಲ್ಲ. ನಾನು ಅನ್ನೋನ್ ನಂಬರ್ದಿಂದ ಕಾಲ್ ಬಂದ್ರೆ ತಗೊಳ್ದಂಥ ಪರಿಸ್ಥಿತಿ ಇವತ್ತೈತೆ. ನೀವು ಹೇಳೋದು ಸತ್ಯ, ಬಹಳಷ್ಟು ಕ್ರೈಮ್ಗಳು ಇಂಟರ್ನೆಟ್ ಮೊಬೈಲ್ನಿಂದ ಆಗ್ತಾ ಇದೆ. ಯಾವುದೋ ಒಂದು ವಿಡಿಯೋ ಬರ್ತದೆ.

0: ಹೆಚ್ಚಿನ ಜವಾಬ್ದಾರಿ ಇರ್ತದೆ. ಆ ಸಂದರ್ಭದೊಳಗೆ ಅವರ ಜೊತೆ ಅವರಿಗೆ ಅನುಕೂಲ ಆಗುವಂಥ ಸೌಹಾರ್ದಯುತವಾದ ವಾತಾವರಣ ನಿರ್ಮಾಣ ಆಗಬೇಕು. ಮಹಿಳೆಯರಿಗೂ ಅಷ್ಟೇ, ಸೌಹಾರ್ದಯುತವಾದ ವಾತಾವರಣ ನಿರ್ಮಾಣ ಆಗಬೇಕು. ಪರಸ್ಪರರನ್ನು ಗೌರವಿಸುವಂಥ ವಾತಾವರಣ ಆಗಬೇಕು. ಪರಸ್ಪರರ ಭಾವನೆಗಳನ್ನು ಗೌರವಿಸುವಂಥ ವಾತಾವರಣ ಇರಬೇಕು. ಆಮೇಲೆ ಪರಸ್ಪರರ ವಿಚಾರಗಳ ವಿನಿಮಯ ಆಗಬೇಕು. ಕಷ್ಟ ನಷ್ಟಗಳನ್ನು ಹಂಚಿಕೊಳ್ಳುವಂಥ ಆಗಬೇಕು. ಆದಾಗ ಮಾತ್ರ ಇದೆಲ್ಲ ಕಡಿಮೆ ಆಗ್ತದೆ. ನಾನು ಹೇಳೋದಿಷ್ಟೇ, ಯುವಕರಲ್ಲೂ ಆಯಿತು, ಹದಿಹರೆಯದವರಲ್ಲೂ ಆಯಿತು, ಆಮೇಲೆ ಅವರು ಸೀನಿಯರ್ಸ್ ಕೂಡ ಹದಿಹರೆಯದವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ತಮ್ಮ ಸಿದ್ಧಾಂತಗಳನ್ನು ಸ್ವಲ್ಪ ಮಟ್ಟಿಗೆ ದಂಡಿಗೆ ಸರಿಸಿ ಹೊಸ ಜನರೇಷನ್ ಆಶೋತ್ತರಗಳಿಗೆ ಸ್ಪಂದನೆ ಮಾಡಿಕೊಂಡು ಹೋಗ್ಬಿಟ್ರೆ ಎಲ್ಲರೂ ಆರಾಮಾಗಿರ್ತಾರೆ ಅಂತ ಹೇಳ್ತೀನಿ ನಾನು.
1: ಸರ್, ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೌಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
0: ಧನ್ಯವಾದ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಬಹಳ ಇವತ್ತಿನ ಅತಿ ಅವಶ್ಯ, ನೀಡ್ ಆಫ್ ದ ಮಿನಿಟ್ ಅಂತ ಹೇಳ್ತೀವಿ ನಾವು, ನೀಡ್ ಆಫ್ ದ ಮಿನಿಟ್ ಇರುವಂತಹ ಈ ಟಾಪಿಕ್ ಅನ್ನ ತಮ್ಮ ಲಕ್ಷಾಂತರ ಕೇಳುಗರಿಗೆ ನೀವು ತಲುಪಿಸಿ ಅವರಲ್ಲಿ ಒಂದು ಜಾಗೃತಿ ಮೂಡಿಸುವಂತ ಕೆಲಸ ನೀವು ಮಾಡ್ತಾ ಇದ್ದೀರಿ. ನಿಮಗೂ ಧನ್ಯವಾದಗಳನ್ನು ಹೇಳ್ತೀನಿ. ನನ್ನ ವಿಚಾರಗಳನ್ನು ಇಲ್ಲಿ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ರಿ, ಧನ್ಯವಾದ.
1: ಸ್ನೇಹಿತರೆ, ಇದಾಗಿತ್ತು ವಿಶೇಷ ಸಂದರ್ಶನಕ.

ವಿದ್ಯಾರ್ಥಿಗಳಿಗೆ ಊಟ ಮಾಡಲಿಕ್ಕೆ ಖಾನಾವಳಿಗಳ ಅವಶ್ಯ ಇತ್ತು. ಹೀಗಾಗಿ ಖಾನಾವಳಿಗಳು ಪ್ರಾರಂಭ ಆಗ್ಲಿಕ್ಕತ್ತಿದ್ವು. ಮತ್ತವರಿಗೆ ಉಪಹಾರ ಮಾಡಲಿಕ್ಕೆ ಹೋಟೆಲ್ಗಳು ಪ್ರಾರಂಭ ಆದವು. ಮತ್ತು ಪರವೂರಿನಿಂದ ಬರತಕ್ಕಂಥವರಿಗೆ ವಸತಿ ಮಾಡಲಿಕ್ಕೆ ಲಾಜಿಂಗ್ಗಳು ಕೂಡ ಕ್ರಮೇಣ ಬೆಳಗಾವಿಯಲ್ಲಿ ಪ್ರಾರಂಭ ಆದವು. ಇದು 1930 ತರುವಾಯ. ಬೆಳಗಾವಿಯೊಳಗೆ ಒಂದು ಖಾನಾವಳಿ ಇತ್ತು, ಭಾಳ ಪ್ರಸಿದ್ಧ ಖಾನಾವಳಿ, ಆಯಿ ಖಾನಾವಳಿ. ಆಯಿ ಅಂದರೆ ಅವ್ವ, ಅವನ ಖಾನಾವಳಿ ಅಂತ. ಆಮೇಲೆ ಇನ್ನೊಂದು ಬ್ರಾಹ್ಮಣಾಂಚೆ ಖಾನಾವಳಿ, ಬ್ರಾಹ್ಮಣರ ಖಾನಾವಳಿ. ವೀರಶೈವರ ವೀರಶೈವಲಿಂಗಾಯತ ಖಾನಾವಳಿ. ಹಿಂಗೆ ಜಾತಿವಾರು ಖಾನಾವಳಿಗಳೂ ಇದ್ದವು ಬೆಳಗಾವಿ ಒಳಗೆ. ಇನ್ನು ಅಂಥ ಯಾವುದೇ ಫಲಕ ಹೊರಗೆ ಹಾಕದೆ ಹೊರಗಿನಿಂದ ಬರುವವರಿಗೆ ಹಣ ಪಡೆದು ಊಟ ಹಾಕುವ ಮನೆಗಳೂ ಕೂಡ ಇದ್ದವು. ಹೊರಗೆ ಬೋರ್ಡ್ ಇರ್ತಿದ್ದಿಲ್ಲ, ಆದರೆ ಒಳಗೆ ಅಡುಗೆ ಮಾಡಿ ಬಂದವರಿಗೆ ದುಡ್ಡು ತಗೊಂಡು ಊಟಕ್ಕೆ ಹಾಕ್ತಿದ್ರು. ಮಣೆ ಮಾರಿಗೆ ಮಣೆ ಊಟ ಅಂತೀವಲ್ಲ, ಹಂಗೆ ಅವು ಕೂಡ ಒಂದೊಂದು ಜಾತಿಗೆ ಮೀಸಲಾಗಿದ್ದವು. ಕೋನವಾಳಗಲ್ಲಿ, ಬಸವನಗಲ್ಲಿ, ಮಾರುತಿಗಲ್ಲಿ, ಇಲ್ಲಿ ಕೇವಲ ಸ್ಮಾರ್ಥ ಮತ್ತು ವೈಷ್ಣವ ಖಾನಾವಳಿಗಳಿದ್ದರೆ ಕುಲಕರ್ಣಿಗಲ್ಲಿ, ಮಠ ಗಲ್ಲಿಗಳಲ್ಲಿ ಜೈನರ ಖಾನಾವಳಿ ಇದ್ದವು. ಬಡಕಲಗಲ್ಲಿ, ಶೆಟ್ಟಿಗಲ್ಲಿ, ರಿಸಾಲ್ದಾರ ಗಲ್ಲಿಗಳಲ್ಲಿ ಲಿಂಗಾಯತರ ಖಾನಾವಳಿಗಳು. ಶೇರಿಗಲ್ಲಿ ಪಶ್ಚಿಮದ ತುದಿಯಿಂದ ಇಂದಿನ ಶಿವಭುವನದ ಕಡೆಗೆ ಸಾಗತಕ್ಕಂಥ ದಾರಿಯೊಳಗೆ ಮಹಾರಾಷ್ಟ್ರ ಭುವನ ಅನ್ನತಕ್ಕಂಥ ಒಂದು ಕೊಂಕಣಸ್ಥ ಬ್ರಾಹ್ಮಣರ ಖಾನಾವಳಿ ಕೂಡ ಇತ್ತು. 20ನೇ ಶತಮಾನದ ಆರಂಭದೊಳಗೆ ಒಂದು ಜಾತಿಯ ಜನರು ಇನ್ನೊಂದು ಜಾತಿಯವರ ಮನೆಯಲ್ಲಿ ಊಟ ಮಾಡ್ತಿರಲಿಲ್ಲ, ನೀರು ಕುಡಿತಿರಲಿಲ್ಲ. ಇಂದಿನ ಜಾತ್ಯತೀತ ಎಂಬ ಭ್ರಮೆಯ ಜನಕ್ಕೆ ಇದು ಆಶ್ಚರ್ಯ ಅನ್ನಿಸ್ಬಹುದು, ಆದರೆ ಇದು ಕಠೋರ ಸತ್ಯ. ಯಾವುದೊಂದು ಜಾತಿಯ ಜನ ಪರವೂರಿಗೆ ಬಂದರೆ ತಮ್ಮ ಜಾತಿ ಬಾಂಧವರನ್ನು ಹುಡುಕಿಕೊಂಡು ಅವರ ಮನೆಗೆ ಹೋಗ್ತಿದ್ದರು. ಅಪರಿಚಿತ ಸ್ಥಳಕ್ಕೆ ಹೋದಾಗಲೂ ಅಷ್ಟೇ ಪರಿಸ್ಥಿತಿ. ಪರ ಊರುಗಳಿಗೆ ಹೋಗುವುದೇ ತೀರ ವಿರಳವಾದ ಸಂಗತಿಯಾಗಿತ್ತು. ಸಾಮಾನ್ಯವಾಗಿ ಮಧ್ಯಮ ವರ್ಗದ ವೀರಶೈವರು, ಬ್ರಾಹ್ಮಣರು, ಜೈನರು ನೌಕರಿ ಸಲುವಾಗಿ ಇಲ್ಲ ವ್ಯಾಪಾರ ಸಲುವಾಗಿ ಬೇರೆ ಊರುಗಳಿಗೆ ಹೋಗ್ತಾ ಇದ್ರು. ರೈತರು ತಮ್ಮ ಹೊಲ ತೋಟಗಳಲ್ಲಿ ಬೆಳೆದಂಥ ಕಾಳುಕಡಿ, ಹತ್ತಿ, ಬೆಲ್ಲ ಇವುಗಳು ವ್ಯಾಪಾರ ಮಾಡಲಿಕ್ಕೆ ನಗರಗಳಿಗೆ ಬರ್ತಿದ್ರು. ಬೆಳಗಿನ ವೇಳೆಗೆ ಬಂದು ರಾತ್ರಿವರೆಗೆ ಇದ್ದು ತಮ್ಮ ವ್ಯಾಪಾರ ಮುಗಿಸಿಕೊಂಡು ಸಂಜೆ ಮುಂದೆ ತಮ್ಮ ಊರು ಸೇರ್ತಿದ್ರು. ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ದೊಡ್ಡ ಊರುಗಳಲ್ಲಿ ರಾತ್ರಿ ವಸತಿ ಮಾಡಬೇಕಾಗ್ತಿತ್ತು. ಅಂಥ ವೇಳೆಗೆ ತಮ್ಮ ಬಳಗದವರನ್ನು ಹುಡುಕಿಕೊಂಡು ಹೋಗ್ತಿದ್ರು. ಬಳಗದವರು ಇಲ್ಲದೇ ಇದ್ದಾಗ ತಮ್ಮ ಜಾತಿಯ ಜನರ ಮನೆಗಳಿಗೆ ಹೋಗ್ತಾ ಇದ್ರು. ಅಂಥ ವೇಳೆಯೊಳಗೆ ಜಾತಿಯ ಜನರ ಸಹಕಾರನೂ ಇತ್ತು. ಹಳ್ಳಿಗಳಲ್ಲಿ ಒಂದರ್ಧ ಮಾತ್ರ ಮನೆಗಳಿದ್ದ ಬ್ರಾಹ್ಮಣರು ಊರಿಂದ ಯಾರಾದರೂ ಅತಿಥಿಗಳು ಬರಬಹುದೇ ಎಂದು ದಾರಿ ನೋಡಿ ಊಟ ಮಾಡ್ತಿದ್ರು. ಆದರೆ ಬೆಳಗಾವಿಯದು ನಗರವಾಗಿತ್ತು. ತಾಲೂಕಾ ಸ್ಥಳ, ಜಿಲ್ಲಾ ಸ್ಥಳ, ವಿಭಾಗೀಯ ಸ್ಥಳ, ಕೋರ್ಟು ಕಚೇರಿ ಕೆಲಸಕ್ಕೆ ಎಲ್ಲ ಜಾತಿಯವರು ಇಲ್ಲೇ ಮೇಲಿಂದ ಮೇಲೆ ಬರಬೇಕಾಗ್ತಿತ್ತು. ಪರಿಚಿತರ ಮನೆಗಳಿಗೆ ಮತ್ತೆ ಮತ್ತೆ ಹೋಗೋದು ಅವರಿಗೆ ಬಿಡೆ ಅನ್ನಿಸ್ತಿತ್ತು. ಶ್ರೀಮಂತ ವರ್ಗದವರಿಗೆ ಸಂಕೋಚ ಆಕ್ಕಿತ್ತು. ಹೀಗಾಗಿ ನಗರದೊಳಗೆ ಒಂದೊಂದು ಜಾತಿಗೂ ಊಟ ಹಾಕುವ ಮನೆಗಳು ರೂಪುಗೊಂಡವು. ಖಾನಾ ಊಟ, ಇದರಿಂದ ಮರಾಠಿಯಲ್ಲಿ ರೂಪುಗೊಂಡ ಖಾನಾವಳ ಕನ್ನಡದವರಿಗೆ ಖಾನಾವಳಿ ಆಯಿತು. ದವಾ ಅಂದರೆ ಔಷಧ, ಖಾನಾ ಅಂದರೆ ಮಳಿಗೆ, ದವಾಖಾನಾ ದವಾಖಾನಿ ಆದಂತೆ ಆಯಾ ಜಾತಿಯವರಿಗೆ ಅವರವರ ಪರಂಪರೆಗೆ ಅನುಗುಣವಾದ ರೀತಿಯಲ್ಲಿ ಊಟ. ಆಯಿ ಖಾನಾವಳಿ ಒಬ್ಬ ಬ್ರಾಹ್ಮಣ ಹೆಣ್ಣುಮಗಳು ನಡೆಸಿದ ಖಾನಾವಳಿ. ಹನುಮನ ಬೀದಿಯಲ್ಲಿತ್ತು, ಏನು ಮಾರುತಿ ಗಲ್ಲಿ ಅಂತೀರಿ ಅಲ್ಲಿ. ಈ ಖಾನಾವಳಿಯಲ್ಲಿ ಬ್ರಾಹ್ಮಣ ಮಡಿವಂತರಿಗೆ ತುಂಬ ಅನುಕೂಲ ಇತ್ತು. ಅವರಿಗೆ ಮನೆಯೊಳಗೆ ಸ್ನಾನ ಮಾಡಲಿಕ್ಕೆ, ಉಟ್ಕೊಳ್ಳಿಕ್ಕೆ ಪಂಚೆ, ಮಣೆ ಹಾಕಿ ಬಾಳೆ ಎಲೆ ಇಲ್ಲವೇ ಮುತ್ತಲ ಎಲೆಗಳನ್ನು ಶಿಬಿರಿನಿಂದ ಹಚ್ಚಿದ ಪತ್ರಾವಳಿಯಲ್ಲಿ ಊಟ,

0: ಬ್ರಾಹ್ಮಣರ ಮಡಿಗೆ ಎಲ್ಲಿಯೂ ಚ್ಯುತಿ ಇರಲಿಲ್ಲ. ಮುಂದೆ ಈ ಆಯಿಯ ಮೊಮ್ಮಗಳು ಕೋನವಾಳ ಗಲ್ಲಿಯಲ್ಲಿ ಆಯಿ ಖಾನಾವಳಿ ಎಂಬ ಹೆಸರಿನಲ್ಲಿಯೇ ಅದನ್ನು ನಡೆಸುತ್ತಿದ್ದಳು. ಇಂಥ ವ್ಯವಸ್ಥೆ ಇತರ ಜಾತಿಯ ಖಾನಾವಳಿಗಳಲ್ಲಿಯೂ ಇತ್ತು. ಅಡ್ಡಣಿಗೆ ಗಂಗಾಳಗಳ ವ್ಯವಸ್ಥೆ ಇತ್ತು. ಇದರಲ್ಲಿ ತಮ್ಮ ತಮ್ಮ ಪರಂಪರೆಯ ಸಂಪ್ರದಾಯಗಳಿಗೆ ಅನುಗುಣವಾಗಿ ಬದುಕುವ ಪದ್ಧತಿ ಕಾಣ್ತಾ ಇತ್ತು. ಆದರೆ ಉಳಿದ ಮತಗಳವರ ಬಗೆಗೆ ಅಲ್ಲಿ ತಿರಸ್ಕಾರವಿರಲಿಲ್ಲ, ದ್ವೇಷ ಇರಲಿಲ್ಲ. ಇಂದು ನಾವು ಎಲ್ಲಿ ಬೇಕಾದಲ್ಲಿ ಉಣ್ಣುತ್ತೇವೆ. ಬ್ರಾಹ್ಮಣ, ಲಿಂಗಾಯತ, ಜೈನ ಯುವಕರೆಲ್ಲ ಖೈಬರ್ ಚೈನೀಸ್ ಹೋಟೆಲ್ಗಳಲ್ಲಿ ಜೊತೆ ಜೊತೆಗೆ ಕೂತು ಉಣ್ಣುವುದನ್ನು ಕಾಣುತ್ತೇವೆ. ಆದರೆ ಅಂತರಂಗದಲ್ಲಿ ಮತೀಯ ದ್ವೇಷ ತುಂಬಿರುವುದನ್ನು ಕಾಣುತ್ತೇವೆ. ಆ ಕಾಲ ಎಂಥದ್ದಿತ್ತು ಅಂದರೆ ಎಲ್ಲ ಖಾನಾವಳಿಗಳಿಗೆ ಆಣೆಗೆ ಒಂದು, ಎರಡು ಆಣೆಗೆ ಒಂದು ಊಟ ಸಿಗ್ತಿತ್ತು. ಒಂದು ಅಣೆ ಕೊಟ್ಟರೆ ಊಟ, ಎರಡನೇ ಕೊಟ್ಟರೆ ಊಟ. ಏಳು ಎಂಟು ದುಡ್ಡುಗಳಿಗೆ ಒಂದು ಸೇರು, ಅಂದರೆ ಕಾಲು ಕಿಲೋಗ್ರಾಂ ಬೆಣ್ಣೆ ಸಿಗ್ತಿತ್ತು. 16 ರೂಪಾಯಿಗೆ 1 ರೂಪಾಯಿಗೆ 16 ರಿಂದ 25 ಸೇರು ಜೋಳ ಸಿಗ್ತಿತ್ತು. 8 ರಿಂದ 12 ಸೇರಿನವರೆಗೆ ಅಕ್ಕಿ ಸಿಗ್ತಿದ್ದು. ಆ ಕಾಲದೊಳಗೆ ಎಲ್ಲಿ ಊಟ ಮಾಡಿದರೂ ತಿಂಗಳಿಗೆ 8 ರಿಂದ 10 ರೂಪಾಯಿ ಬಿಲ್ಲಾಗ್ತಿತ್ತು. ಮಹಾರಾಷ್ಟ್ರ ಭುವನ ಏನಿತ್ತು ಕೊಕ್ಕನಸ್ಥ ಬ್ರಾಹ್ಮಣರದು, ಅವ್ರು ತಿಂಗಳಿಗೆ 13 ರೂಪಾಯಿ ಬಿಲ್ ಹಚ್ಚಿದ್ರು. ಉಳಿದ ಕಡೆಗೆ ಮಧ್ಯಾಹ್ನ ಸಂಜೆ 2 ಹೊತ್ತು ಭಕ್ರಿ ಅಂದರೆ ರೊಟ್ಟಿ, ಮಧ್ಯಾಹ್ನ ಚಪಾತಿ, ಗೋಧಿ ರೊಟ್ಟಿ, ತುಪ್ಪ, ಸಂಜೆ ಜೋಳದ ರೊಟ್ಟಿ, ಮೊಸರು ಇರ್ತಿತ್ತು. ಊಟದ ತಟ್ಟೆಯಲ್ಲಿ ಚಿಕ್ಕ ತುಪ್ಪದ ಒಂದು ಬಟ್ಟಲವನ್ನು ಇಡ್ತಿದ್ರು. ಆ ಬಟ್ಟಲದೊಳಗೆ ಅದರ ತುಂಬ ತುಪ್ಪ ಹಾಕ್ತಿದ್ರು. ಇಂದು ಊರಿಗೆ ಬಂದವರು ಯಾರ ಮನೆಗೂ ಊಟಕ್ಕೆ ಹೋಗಬೇಕಾಗಿಲ್ಲ. ಆಯಿ ಖಾನಾವಳಿ, ವೀರಶೈವ ಲಿಂಗಾಯತ ಖಾನಾವಳಿ ಇಂಥ ವ್ಯವಸ್ಥೆ ಇಲ್ಲ. ಭವ್ಯ ಕಟ್ಟಡಗಳಲ್ಲಿ ಗಿರಾಕಿಗಳ ಜೇಬಿನಳತಿಗೆ ಅನುಗುಣವಾದ ಊಟದ ಮಾರಾಟವಾಗುತ್ತಿರುವಾಗ ಜಾತಿ ಯಾವುದಿದ್ದರೇನು? 30ರ ದಶಕದಲ್ಲಿ ಆಗಲೇ ಉಡುಪಿ ಬ್ರಾಹ್ಮಣರ ಚಹಾದ ಅಂಗಡಿ, ಪರಾಂಜಪೆಯವರ ಫರಾಳಾಚೆ ದುಕಾನ್ ಊರಲ್ಲಿ ಪ್ರಸಿದ್ಧವಾಗಿದ್ದವು. ಇಡ್ಡಲಿ, ಮಸಾಲೆ ದೋಸೆ, ಉಪ್ಪಿಟ್ಟು ಮೊದಲಾದವು ಉಡುಪಿ ಅಂಗಡಿಗಳ ವೈಶಿಷ್ಟ್ಯವೆನಿಸಿದ್ದರೆ, ಅಪ್ಪಟ ತುಪ್ಪದಲ್ಲಿ ಸಿದ್ಧವಾದ ಶಿರಾ, ಪುರಿಬಾಜಿ, ಪೋಹೆ ಅಂದರೆ ಅವಲಕ್ಕಿ ಸೂಸಲ, ಇವು ಪರಾಂಜಪೆ ಅಂಗಡಿ ವೈಶಿಷ್ಟ್ಯಗಳು. ಇಲ್ಲಿಯೂ ಧೈರ್ಯವಾಗಿ ಹೆಬ್ಬಾಗಿಲಿನಿಂದ ಒಳ ಹೋಗುವ ಜನರಿದ್ದಂತೆ, ಯಾರಿಗೂ ತಿಳಿಯದಂತೆ ಹಿತ್ತಿಲುವಾಗಿಲಿನಿಂದ ಮಬ್ಬು ಬೆಳಕಿನಲ್ಲಿಯೇ ಹೋಟೆಲಿಗೆ ಬಂದು ಶಿರಾ ಪುರಿ ಬಾಜಿ ತಿನ್ನುವವರು ಇದ್ದರು. ಇಡ್ಡಲಿ, ಮಸಾಲೆ, ದೋಸೆ ಕಟ್ಟಿಸಿಕೊಂಡು ಹೋಗುತ್ತಿದ್ದರು. ಮಸಾಲೆ ದೋಸೆಗೆ ಆಗಿನ ಕಾಲದಲ್ಲಿ ಜನ ಅಂಬೋಳಿ ಎನ್ನುತ್ತಿದ್ದರು. ತಿಂದು ಚಹಾ ಕುಡಿದು ನಮ್ಮ ಮಡಿವಂತಿಕೆಯನ್ನು ಉಳಿಸಿಕೊಂಡು ಹೋಗುವವರೂ ಇದ್ದರು. ಇಷ್ಟೆಲ್ಲ ತಿಂದರೂ 1-1.5 ಆಣೆ ಬಿಲ್ ಆಗುತ್ತಿರಲಿಲ್ಲ. ಅಷ್ಟೇ ಹಣ ಕೊಡಲು ಬಿಲ್ಲೋಜರಾಗುವುದು ಶ್ರೀಮಂತಿಕೆಯ ಲಕ್ಷಣವಾಗಿತ್ತು. 1/2 ಆಣೆಗೆ ಶಿರ, 1/4 ಆಣೆಗೆ ಉಪ್ಪಿಟ್ಟು, 1 ದುಡ್ಡಿಗೆ ಚಹಾ ದೊರೆಯುತ್ತಿದ್ದ ಕಾಲ ಅದು. ಆದರೆ ಅಂದು ಒಬ್ಬ ಪ್ರಾಥಮಿಕ ಶಿಕ್ಷಕನ ಸಂಬಳ ಕೇವಲ 15 ರೂಪಾಯಿ, ಪ್ರೌಢಶಾಲೆಯ ಶಿಕ್ಷಕ 25 ರೂಪಾಯಿ ತಿಂಗಳಿಗೆ ಪಗಾರ ಪಡೆಯುತ್ತಿದ್ದ. ಲಿಂಗರಾಜ ಕಾಲೇಜಿನಲ್ಲಿ ನನ್ನ ಗುರುಗಳಾಗಿದ್ದವರು 70 ರೂಪಾಯಿ ಗಳಿಸುವ ಗೌರವಾನ್ವಿತರಾಗಿದ್ದರು. ಆದರೆ ಯಾವುದೇ ಉದ್ಯೋಗದಲ್ಲಿದ್ದರೂ ಆ ಜನರ ಪ್ರಾಮಾಣಿಕತೆ, ತಮ್ಮ ಕೆಲಸದಲ್ಲಿ ಪರಿಣತಿ ಸಾಧಿಸುವ ಛಲ ಗೌರವ ಮೂಡಿಸುವಂತಹದಾಗಿದ್ದವು. ಈ 30ರ ದಶಕದಲ್ಲಿಯೇ ಊರ ತುಂಬೆಲ್ಲ ಉಡುಪಿ ಬ್ರಾಹ್ಮಣರ ಭವನಗಳ ಸಂಖ್ಯೆ ಬೆಳೆಯಿತು. ಪರಾಂಜಪೆಯ ಅಂಗಡಿಗಳು 3-4 ಆದವು. ಊರಿಗೆ ಹೊನ್ನಾವರ ಬಳಿಯ ಶಾನ್ಬಾಗ್ ಕುಟುಂಬ ಆಟೇಲು ಕೆಲಸಕ್ಕೆ ಬಂದು ಊರಿನಲ್ಲಿಂದು ಹಿರಿಯ ಆಟೇಲು ಉದ್ಯಮದ ಶ್ರೀಮಂತ ಕುಟುಂಬವೆನಿಸಿದೆ. ಆದರೆ ಇದೇ ರೀತಿಯಲ್ಲಿ 30ರ ಮೊದಲೇ ಬಂದ ಉಡುಪಿಯ ಶ್ರೀನಿವಾಸಾಚಾರ್ಯ ಹಾಗೂ ಅವರ ತಮ್ಮ ನಡೆಸುತ್ತಿದ್ದ ವ್ಯವಹಾರ ಬೆಳೆದು ದೊಡ್ಡದಾಗಿ ಈಗ ಕಾಣದಂತಾಗಿದೆ. ಅವರೇ ರೂಪಿಸಿದ ಶ್ರೀಕೃಷ್ಣ ಸಿನಿಮಾಗ್ರಹ ಅದು ಈಗ ಅಂಗಡಿಗಳ ಸ್ಥಾನವಾಗಿದೆ. ಅವರು ಆರಂಭಿಸಿದ ಶ್ರೀಕೃಷ್ಣ ಕೆಫೆ ಮೊದಲಾದವು ಅದೇ ಹೆಸರಿನಲ್ಲಿ ಮುಂದುವರಿದಿವೆ. ಖಾನಾವಳಿಗಳೆಲ್ಲ ಬೋರ್ಡಿಂಗ್ ಹೌಸ್ಗಳಾಗಿ, ಹೋಟೆಲ್ ಸತ್ಕಾರ್ ಸನ್ಮಾನ್ ಬೃಂದಾವನಗಳಾಗಿ, ಚಹದ ಅಂಗಡಿಗಳೆಲ್ಲ ರೆಸ್ಟೋರೆಂಟ್ಗಳಾಗಿ ಬೆಳೆಯುತ್ತಾ ಬಂದಿರುವುದು ನಗರವು ಮಹಾನಗರವಾಗುತ್ತಿರುವ ಸೂಚನೆ. ಇಲ್ಲಿ ಮಡ್ರಾಸಿ ಅಯ್ಯರನೊಬ್ಬ ಇಡ್ಲಿ ಅಂಗಡಿಯನ್ನು ಕುರಿತು ಹೇಳಬೇಕು. ಸ್ಟೇಷನ್ ಕಡೆಯಿಂದ ಬೆಳಗಾವಿ ಕೋಟೆಯ ಕಡೆಗೆ ಹೋಗುವ ದಾರಿಗೆ ಇವತ್ತಿನ ಪಾಟೀಲ್ ಗಲ್ಲಿ ಅಂತೇವೆ, ಶಿವಭವನದ ಅದರ ಪಕ್ಕದಲ್ಲಿ ಇರತಕ್ಕಂಥ ಒಂದು ಓಣಿ. ಹಿಂದೆ ಬೆಳಗಾವಿಯ ಪಾಟೀಲರ ವಾಡೆ ಇದ್ದ ಓಣಿ ಅದು. ಈಗಲೂ ಪಾಟೀಲರ ಮನೆ ಇದೆ, ವಾಡೆಯ ಸ್ವರೂಪ ಕಳೆದುಕೊಂಡಿದೆ. ಈ ಓಣಿಗೆ ಹೊಂದಿ ಕಾಂಗ್ಲಿ ಗಲ್ಲಿ ಅನ್ನತಕ್ಕಂಥ ಒಬ್ಬ ಚಿಕ್ಕ ಸಂಧಿ ಇದೆ. ಇಂದಿನ ಶಿವಭವನದ ಎದುರಿಗೆ ಹೋಳಿ ಹುಣ್ಣಿಮೆಯ ಸಂದರ್ಭದಲ್ಲಿ ಕಾಮಣ್ಣನನ್ನು ಕೂಡಿಸುವ ಕಟ್ಟೆ ಇದೆ, ಇವತ್ತಿಗೂ ಇದೆ. ಅದಕ್ಕೆ ಹೊಂದಿ ಪೂರ್ವ ಪಶ್ಚಿಮವಾಗಿ ಒಂದು ಮನೆ, ಮನೆ ಬಾಗಿಲು ಪಶ್ಚಿಮ ದಿಕ್ಕಿಗೆ. ಅದೇ ಮನೆಯಲ್ಲಿ ಈ ಅಯ್ಯರನ ವಾಸ. ಅವನಿಗೆ ಇಬ್ಬರು ಹೆಣ್ಣು ಮಕ್ಕಳು, ಹದಿಹರೆಯದ ಸುಂದರಿಯರು. ಒಳಗೆ ಅಡಿಗೆ ಮನೆಯಲ್ಲಿ ಇಡ್ಡಲಿ ಸಿದ್ಧಪಡಿಸುವವರು ಅವರೇ. ಹೊರಗೆ ಎರಡು ಕೋಣೆಗಳಲ್ಲಿ ಸುತ್ತಲೂ ಮನೆ ಹಾಕಿದ ವ್ಯವಸ್ಥೆ. ಅಲ್ಲಿ ಬಂದ ಗಿರಾಕಿಗಳಿಗೆ ಅಯ್ಯರರು ಬಾಳೆ ಎಲೆಯಲ್ಲಿ ಇಡ್ಲಿ ಹಾಕಿ ಇಟ್ಟು ಮೇಲೆ ರುಚಿಕಟ್ಟಾದ ಹಸಿ ಕೊಬ್ಬರಿಯ ಚಟ್ನಿ, ಎಲೆಯ ತುದಿಗೆ ಒಂದು ಹೋಳು ಉಪ್ಪಿನಕಾಯಿ, ಎರಡು ದುಡ್ಡಿಗೆ ಒಂದು ಇಡ್ಲಿ, ಅದಕ್ಕೆ ಬೇಕಾದಷ್ಟು ಚಟ್ನಿ, ಮತ್ತೆ ಮೇಲೆ ಬೇಕೆಂದರೆ ಉದಾರವಾಗಿ ನೀಡುವ ಅಯ್ಯರ್. ಇಡ್ಲಿಗೆ ತುಪ್ಪ ಬೇಕೆನಿಸಿದರೆ ಒಂದು ಚಮಚ, ತುಪ್ಪಕ್ಕೆ ಒಂದು ದುಡ್ಡು. ಮಲ್ಲಿಗೆ ಹೂವಿನಂತೆ ಮೃದುವಾದ ಈ ಇಡ್ಡಲಿ ಬಯಸಿ ಬೆಳಗಾವಿ ಶಾಪೂರು ಟಿಳಕ್ವಾಡಿಗಳಿಂದ ತರುಣರು ಮುದುಕರು ಎಲ್ಲ ಬರುತ್ತಿದ್ದರು. ಬೆಳಗಿನ 10 ಗಂಟೆಯವರೆಗೆ ಈ ಜನರ ಗದ್ದಲ. ಕೈಯಲ್ಲಿ ಎರಡು ದುಡ್ಡು ಸಿಕ್ಕಾಗ ಚಿಕ್ಕವರು ಹಿರಿಯರ ಕಣ್ಣು ತಪ್ಪಿಸಿ ಇಲ್ಲಿಗೆ ಬರುತ್ತಿದ್ದರು. 10 ಗಂಟೆಗೆ ಈ ವ್ಯವಹಾರ ಮುಗಿಯುತ್ತಿತ್ತು. ಮತ್ತೆ ಅಲ್ಲಿಯ ಇಡ್ಲಿ ಬೇಕಾದರೆ ಮರುದಿನ ಮುಂಜಾನೆಯೇ ಬರಬೇಕು. ಆ ದಿನಗಳಲ್ಲಿ ಹಿರಿಯರೇ ಸಾಮಾನ್ಯವಾಗಿ ಚಹದ ಅಂಗಡಿಗಳಿಗೆ ಹೋಗುತ್ತಿದ್ದರು. ಹೆಣ್ಣು ಮಕ್ಕಳು ಅವುಗಳ ಸಮೀಪ ಹಾಯುತ್ತಿರಲಿಲ್ಲ, ಹಿರಿಯರಿಗೆ ಬಂಧನವಿತ್ತು. ಆದರೆ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಹಿರಿಯರ ಗುರುಗಳ ಕಣ್ಣು ತಪ್ಪಿಸಿ ದೋಸೆ ತಿನ್ನಲು, ಚಹಾ ಕುಡಿಯಲು ಹೋಗುತ್ತಿದ್ದರು. ಆ ದಿನಗಳಲ್ಲಿ ಮುತಾಲಿಕ್ ವೆಂಕಟರಾಯರು ಮೇಳ ಕಾರ್ಯಕ್ರಮ ನಡೆಸುತ್ತಿದ್ದುದನ್ನು ನಾನು ಈಗಾಗಲೇ ಹೇಳಿದ್ದೇನೆ. ಆ ಮೇಳದ ಬಾಲಕರಿಗಾಗಿ ಜಿವಿ ಕಟ್ಟಿ ವಕೀಲರು ಕನ್ನಡ ಹಾಡುಗಳನ್ನು ಬರೆಯುತ್ತಿದ್ದರು. ಅವರು ಈ ಉಡುಪಿ ಹಾಟೀಲುಗಳ ಬಗ್ಗೆ ಹಾಸ್ಯಮಯವಾದ ಕವಿತೆಗಳನ್ನು ಹಾಡಿ ಅವುಗಳನ್ನು ಹುಡುಗರಿಗೆ ಹೇಳಿಕೊಡುತ್ತಿದ್ದರು. 1939 ನಡೆದ ಅಖಿಲ ಕರ್ನಾಟಕ ಸಾಹಿತ್ಯ ಸಮ್ಮೇಳನದಲ್ಲಿ ಜಿವಿ ಕಟ್ಟಿಯವರೇ ಕುಣಿಯುತ್ತ ಈ ಹಾಟೈಲಿನ ಹಾಡು ಹೇಳಿದಾಗ ಶಾಲಿಮಾರ್ ಟಾಕೀಸಿನಲ್ಲಿ, ಅಂದರೆ ಇವತ್ತೇನು ರೆಕ್ಸ್ ಟಾಕೀಸ್ ಅದ, ಈಗ ಅದನ್ನು ತೆಗೆದಾಕ್ಯಾರ. ಆ ಶಾಲಿಮಾರ್ ಟಾಕೀಸ್ದೊಳಗೆ ತುಂಬಿದ ಜನಸಮೂಹ ಈ ಹಾಡನ್ನು ಕೇಳಿ ಹೊಟ್ಟೆ ತುಂಬ ನಕ್ಕಿದ್ದರು. ಇಂದು ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಕೂಡಿಯೇ ವಾರಕ್ಕೊಂದು 2 ಸಲ ಹೋಟೆಲಿನಲ್ಲಿ ಊಟ ಮಾಡುವುದು, ಸಂಜೆ ಸ್ನ್ಯಾಕ್ಸ್ ತಿಂದು ಚಹಾ ಕುಡಿದು ಬರುವುದು ತೀರ ಸಾಮಾನ್ಯ. ಶಿಕ್ಷಕರು ವಿದ್ಯಾರ್ಥಿಗಳು ಕೂಡಿಯೇ ಹೋಟೆಲುಗಳಲ್ಲಿ ಉಪಹಾರ ಚಹಾ ಕಾಫಿ ಸೇವಿಸುವುದು, ಕಾಲೇಜಿನ ಪ್ರಾಧ್ಯಾಪಕರು ಹಿರಿಯ ವಿದ್ಯಾರ್ಥಿಗಳು ಹೆಗಲ ಮೇಲೆ ಕೈ ಹಾಕಿ ಬಾರುಗಳಲ್ಲಿ ವಿಳಾಸದಲ್ಲಿರುವುದು ಸಹಜವೆನ್ನಿಸುತ್ತಿರುವಾಗ ಅಂದಿನ ಆ ವಾತಾವರಣ ವಿಚಿತ್ರವೆನಿಸುವುದು ಅಲ್ಲವೇ? ಹೀಗೆ 9 ದಶಕಗಳ ಹಿಂದೆ ಬೆಳಗಾವಿಯೊಳಗೆ ಖಾನಾವಳಿಗಳು ಹೋಟೆಲುಗಳು ಇಲ್ಲದ ಕಾಲದಲ್ಲಿ ಬೆಳಗಾವಿ ಹೇಗೆ ಈ ಹೋಟೆಲುಗಳಿಗೆ ಖಾನಾವಳಿಗಳಿಗೆ ರೆಸ್ಟೋರೆಂಟುಗಳಿಗೆ ಹೇಗೆ ತೆರೆದುಕೊಂಡಿತು ಎನ್ನುವ ಒಂದು ಸುಂದರ ಚಿತ್ರಣವನ್ನು ಭಾಗವತಿಯವರು ಮಾಡಿಕೊಟ್ಟು ಪುನಃ ನಾವು 90 ವರ್ಷಗಳ ಹಿಂದೆ ಹೋಗುವಂತೆ ಮಾಡಿದ್ದಾರೆ. ಅವರನ್ನು ಪುನಃ ನಾನು ಸ್ಮರಿಸಿ ಅವರಿಗೆ ನನ್ನ ನುಡಿನಮನಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ.
1: ಇದುವರೆಗೂ ಪ್ರಸಾರವಾಯಿತು. 9 ದಶಕಗಳ ಹಿಂದೆ ಬೆಳಗಾವಿಯಲ್ಲಿನ ಖಾನಾವಳಿಗಳು ಮತ್ತು ಹೋಟೆಲ್ಗಳ ಕುರಿತು ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ಹಂಚಿಕೊಂಡವರು ಬೆಳಗಾವಿಯ ಹಿರಿಯ ಸಾಹಿತಿಗಳು, ಕೆಎಲ್ಇ ಪ್ರಸಾರಾಂಗದ ವಿಶ್ರಾಂತ ನಿರ್ದೇಶಕರು ಮತ್ತು ನಿವೃತ್ತ ಪ್ರಾಚಾರ್ಯರಾದ ಶ್ರೀ ಬಿಎಸ್ ಗವಿಮಠವರು. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ. ವೇಣುಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ. 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಹಾ, ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ. ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೀನಿ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂತಹ ವೇಣುಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ.

ಚಿತ್ರರಂಗದ ಆಧ್ಯಾತ್ಮ ಗೀತೆ, ದೇವರ ಗೀತೆ, ಭಕ್ತಿ ಗೀತೆ ರಿಕ್ವೆಸ್ಟ್ ಮಾಡುವ ಏಕೈಕ ಕಾರ್ಯಕ್ರಮ ಇದಾಗಿದೆ. ಹಾಟ್ಲೈನ್ ಸಂಖ್ಯೆ 9019904904. ಈ ನಂಬರ್ ಮೇಲೆ ತಾವು ಕರೆ, ಮೆಸೇಜ್, ವಾಟ್ಸ್ಆಪ್

0: ಹೇಳಿಕೊಳ್ಳದ ಎಲ್ಲಮ್ಮ.
1: ಶ್ರೀ ರೇಣುಕಾದೇವಿ, ಈ ಚಿತ್ರದ ಗೀತೆ ಹೇಳಿಕೊಳ್ಳದ ಎಲ್ಲಮ್ಮ ಶೋಭಾ ಡಬ್ಲ್ಯೂ ರಿಕ್ವೆಸ್ಟ್ ಮಾಡಿರುವ ಹಾಡಾಗಿದೆ. ರೆಡಿ? ಸೊ ಸ್ನೇಹಿತರ ಆ್ಯಪ್ನ ಮುಖಾಂತರ ಕೇಳ್ತಿರೋ ಜನರಿಗೆ ರಿಕ್ವೆಸ್ಟು, ಆರಾಮ್ಸೆ ಸ್ವಲ್ಪ ನೆಟ್ವರ್ಕ್ಡಲ್ಲೂ ಆದರೆ ನಿಮ್ಮ ಗೀತೆಗಳು ಬರ್ತಾ ಇರುತ್ತೆ. ಸ್ವಲ್ಪ ಕಾಯಿರಿ ರಾಜಶ್ರೀ ಅವರೇ. ಎಸ್, ಥ್ಯಾಂಕ್ ಯು ಸೋ ಮಚ್, ನೀವು ಮೆಸೇಜ್ ಮಾಡಿದ್ರಿ, ನಾನು ನೋಡಿದೆ. ರಾಜಶ್ರೀ ಅವರು ಹೋಗಿದ್ರು ಅಷ್ಟ ವಿನಾಯಕ ಯಾತ್ರಾ ತುಂಬ ಚೆನ್ನಾಗಿತ್ತು ಅಂತ ಹೇಳಿದರು. ಸೊ ಸ್ನೇಹಿತರೆ, ಅವರು ಆ ಒಂದು ಯಾತ್ರೆಯಲ್ಲಿ ಹೋಗಿ ಬಂದಿರುವ ದೃಶ್ಯವನ್ನು ತೋರಿಸಿದ್ರು, ಅಲ್ಲಿಯ ದೇವರ ದರ್ಶನವನ್ನು ನನಗೆ ತೋರಿಸಿದ್ರು, ಅವರಿಗೂ ಧನ್ಯವಾದ. ಸೊ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಬರ್ತಾ ಇದೆ ಈ ಗೀತೆ ಶೋಭಾ ಡಬ್ಲ್ಯೂ ಅವ್ರದ್ದು, ಹಾಡನ್ನು ಕೇಳಿ ಮಜಾ ಮಾಡಿ.

0: ಕಾಶ್ಮೀರದ ರೇಣುಕಾರಾಜನಿಗೆ ಮಕ್ಕಳಿಲ್ಲದಿರಲು ಮಹರ್ಷಿಗಳ ಮಾತಿನಂತೆ ಯಜ್ಞವಾಯಿತು.
1: ಹೌದ್ರಿ, ಆಗ ಅಗ್ನಿ ಗರ್ಭದಿಂದ
0: ಓಹೋ
1: ಕಮಲದ ಪುಷ್ಪವೊಂದರಳಿ
0: ಅರಳಿ
1: ಜಗವೆಲ್ಲ ಬೆರಗಾ

0: ಜಲಕ್ರೀಡೆಯಲ್ಲಿರುವಾಗ ಆ ಹೂವು ಸಂಧ್ಯಾ ವಂದಿಸುತ್ತಿದ್ದ ಜಮದಗ್ನಿಯ ಕೈಗೆ ಸೇರಿತು.
1: ಭವಬಂಧವೆಂಬ ಮೊಸಳೆ ದೇವಿಯನ್ನು ಹಿಡಿಯುವುದನ್ನು ಆ ಹೂವಲ್ಲಿ ಕಂಡ ಮುನಿ ಕಾರಣಕರ್ತನಾಗಿ ಮೊಸಳೆಯನ್ನು ದಿಗ್ಬಂಧಿಸಿದರು.
0: ಋಷಿಯ ತೇಜ

0: ಮದುವೆಗೆ ಮಹಾರಾಜರು ಒಪ್ಕೊಂಡ್ರೇನ್ರಿ?
1: ಸಾಮ್ರಾಟರಿಗೆ ಸನ್ಯಾಸರಿಗೆ ಸಂಬಂಧವೇ ಸಹವಾಸವೇ ಸಮಾಗಮವೇ ಇದು ಸಲ್ಲದು ಅಂದ ಮಹಾರಾಜ.
0: ಅಯ್ಯಯ್ಯೋ, ಆಮೇಲೆ ಏನಾಯ್ತ್ರಿ?

ಯಜ್ಞ ನಿರ್ವಹಣೆಗಾಗಿ ಮಲಪ್ರಭೆಯ ಪುಣ್ಯತೀರ್ಥ ಬೇಕು. ನಾಗರ ಹಾವಿನ ಸಿಂಬೆ ಮೇಲೆ ಮರಳಿನ ಮಡಿಕೆಯಲ್ಲಿ ನೀರು ತರಬೇಕು. ಸಾಧ್ವಿಗೆ ಋಷಿಯಾಗ್ನಿ.

ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ ನಿಮ್ಮ ಯಶಸ್ಸಿನ ಭರವಸೆ.

ಕಾರ್ಯಕ್ರಮ ನೆನೊಂದಿಗೆ ನಾವು ಚಿತ್ರ ಮಂದಿರ ಅನುರಾಗ ಅರಳಿತು ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ರಾಜಶ್ರೀ ಅವರ ಗೀತೆ ರೆಡಿ ಆಗಿದೆ ಸ್ನೇಹಿತರೆ. ಇದು ನಿಮ್ಮೊಂದಿಗೆ ನಾವು ಶುಭ ಶುಭ ಶುಭ ಸೋಮವಾರದ ಸ್ಪೆಷಲ್ ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ.

ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಹಾಗೂ ದೇವರ ಗೀತೆ ರಿಕ್ವೆಸ್ಟ್ ಮಾಡೋ ಏಕೈಕ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದೀರಾ. ಬನ್ನಿ ಕಾರ್ಯಕ್ರಮದ ಮುಂದಿನ ಗೀತೆ ಶ್ರೀಕಂಠ. ಈ ಗೀತೆ ನಮ್ಮ ಅಣ್ಣವರ ಧ್ವನಿಯಲ್ಲಿ ಬರ್ತಾ ಇದೆ. ರಾಜಶ್ರೀ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡಾಗಿದೆ, ರೆಡಿ. ಸೊ ಸ್ನೇಹಿತರೆ, ಈ ಗೀತೆ ಆದ ತಕ್ಷಣ ಶ್ರುತಿ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ಆಗಿದೆ, ರೆಡಿ. ಆತ್ಮೀಯರೇ, ಅವರು ರಿಕ್ವೆಸ್ಟ್ ಮಾಡಿದರೆ ಒಂದು ಗೀತೆ ಬರಲಿದೆ ಈ ಜಗಕ್ಕೆ. ಈ ಗೀತೆಯನ್ನು ಅವರು ರಿಕ್ವೆಸ್ಟ್ ಮಾಡಿದರೆ ಧರ್ಮದೇವತೆ ಚಿತ್ರದ್ದು. ಅದಾದ ತಕ್ಷಣ ಸ್ನೇಹಿತರೆ, ಬರ್ತಾ ಇದೆ ಗೀತೆ ನಮ್ಮ ಇವರದು ಭೂ ಕೈಲಾಸ ಚಿತ್ರದ್ದು ಗೀತೆಯೊಂದಿಗೆ. ಚಂದ್ರಕಾಂತ್ ಬಡ್ಗಾವಿಯವರು ರಿಕ್ವೆಸ್ಟ್ ಮಾಡಿರುವ ಗೀತೆ, ಬಸವರಾಜ್ ಹುಗ್ಗಾರ್ ಅವರು ಹಳೆಯ ಒಂದು ಗೀತೆ, ಶಿವಪ್ಪ ಕಾಯೋ ತಂದೆ. ಎಸ್, ಈ ಒಂದು ಸೂಪರ್ ಹಿಟ್ ಆದ ಗೀತೆಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳಿದೆ. ಆತ್ಮೀಯ ಸ್ನೇಹಿತರೆ, ತಾವು ಭಾಗವಹಿಸಿ ತಮ್ಮ ಗೀತೆಯನ್ನು ರಿಕ್ವೆಸ್ಟ್ ಮಾಡಿ. ಗೀತೆಯಲ್ಲಿರೋ ದೇವರು ಎಲ್ಲರಲ್ಲಿಯೂ ನೋಡಿ, ಆ್ಯಂಡ್ ಅದೇ ದೇವರ ನಾಮಜಪ ಇವತ್ತಿನ ದಿನಕ್ಕೆ ಸೀಮಿತವಾಗಿ ಮಾಡಿ ಅಂತ. ಅದರೊಂದಿಗೆ ಒಂದು ಬೇಡಿಕೆ ಇಟ್ಟಿದ್ದೇನೆ, ಮಳೆರಾಯನ ಕೃಪೆ ಇರಲಿ ನಮ್ಮ ಬೆಳಗಾವಿಯ ಮೇಲೆ ಅಂತ. ಯಾ ಸ್ನೇಹಿತರೆ, ಮಳೆರಾಯನ ಒಂದು ಚೂರ ಸುದ್ದಿನ ಕಾಣಿಸ್ತಾ ಇಲ್ಲ. ಮೊದಲನೇ ಎರಡು ದಿನ ಬಂತು, ಆಮೇಲೆ ಬರ್ತಾನೇ ಇಲ್ಲ. ಸೊ ಸ್ನೇಹಿತರೆ, ದಯವಿಟ್ಟು ತಮ್ಮ ಬೇಡಿಕೆಗಳಲ್ಲಿ ಒಂದು ಚಿಕ್ಕದಾದಂಥ ಈ ಮಂಜುನಾಥನ ರಿಕ್ವೆಸ್ಟು ಆ ದೇವರನ್ನು ಕೇಳಿ, ಮಳೆರಾಯನ ಕೃಪೆ ನಮ್ಮ ಬೆಳಗಾವಿಯಲ್ಲಿ ಆಗಲಿ ಅಂತ ಹಾಡನ್ನು ಕೇಳಿ ಮಜಾ ಮಾಡಿ.

ಚಂದ್ರಕಾಂತ್ ಬಡಗಾವಿ ಅವರ ಗೀತೆ ಆಯಿತು ಪ್ರಸಾರ. ಭೂಕೈಲಾಸ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ರು. ಕಾರ್ಯಕ್ರಮದ ಮುಂದಿನ ಹಾಡು ರೆಡಿಯಾಗಿದೆ. ಧರ್ಮದೇವತೆ ಚಿತ್ರದ್ದು ಶ್ರುತಿ ಅವರು ಗೀತೆ ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಸ್ನೇಹಿತರೆ ಬನ್ನಿ ಕೇಳೋಣ. ಸಾರಿ, ಮೂವಿ ಹೆಸರು ಕಂಪ್ಲೀಸ್ ಇಲ್ಲ, ಇದೇ ಮೂವಿ ಇದೇ ಹಾಡು. ಶ್ರೀ ಭೀಮಾಂಬಿಕಾ ಮೂವಿ ಧರ್ಮದೇವತೆ ಸಾಂಗ್. ಶ್ರೀ ಭೀಮಾಂಬಿಕಾ ಮೂವಿಯಿಂದ ಧರ್ಮದೇವತೆ, ಧರ್ಮದೇವತೆದಂತೆ ಬಂದಿದೆ ಶ್ರೀ ಭೀಮಾಂಬಿಕಾ ಈ ಚಿತ್ರನ. ಆಲ್ ರೈಟ್, ನೋಡ್ತೇನೆ ನಾನು. ಸೊ ಆ ಗ್ಯಾಪ್ನಲ್ಲಿ ಸ್ನೇಹಿತರೆ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು. ಮುಂದಿನ ಗೀತೆ ರೆಡಿಯಾಗಿದೆ. ಬಸವರಾಜ್ ಹುಗ್ಗಾರ ಅವರು ರಿಕ್ವೆಸ್ಟ್ ಮಾಡಿರುವ ಚಿತ್ರದ ಗೀತೆ ಸ್ನೇಹಿತರೆ, ದ್ಯಾಟ್ ಈಸ್ ನಮ್ಮ ಶಿವಪ್ಪ ಕಾಯೋ ತಂದೆ ಅನ್ನೋ ಗೀತೆ. ಬನ್ನಿ ಕೇಳಿ, ಎಂಜಾಯ್ ಮಾಡಿ.

ಎಸ್, ಧರ್ಮ ದೇವತೆ ಚಿತ್ರದ್ದು ಗೀತೆನೇ ಅದು. ಸೊ ಸ್ನೇಹಿತರೆ, ಶ್ರುತಿಯವರು ನನಗೆ ಮೆಸೇಜ್ ಮಾಡಿದರೆ ಮೂವಿ ಹೆಸರು ಕನ್ಫ್ಯೂಸ್ ಆಯಿತು. ಇರಲಿ, ನಾನು ಶ್ರೀ ಭೀಮ ಅಂಬಿಕಾ ಮೂವಿ ಅಂತ ಹುಡುಕಾಡಿದರೆ ಧರ್ಮ ದೇವತೆನೇ ಬರ್ತಾ ಇದೆ. ಸೊ ಧರ್ಮ ದೇವತೆ ಚಿತ್ರದ್ದು ಭೀಮಾಂಬಿಕಾ ಗೀತೆ. ಸೊ ಸ್ನೇಹಿತರೆ, ಬರಲಾರದೆ ಈ ಜಾಗಕ್ಕೆ ಅನ್ನೋ ಗೀತೆ ರೆಡಿಯಾಗಿದೆ. ವಿನೋದ್ ಅವರು ಕೂಡ ತಿಳಿಸ್ತಾ ಇದ್ದಾರೆ ಅದೇ ಚಿತ್ರ ಸರ್ ಅಂತ. ಚಲೋ, ಬಂದಿದೆ ಆ ಚಿತ್ರದ ಗೀತೆ. ಶ್ರುತಿಯವರ ಹಾಡು ರೆಡಿಯಾಗಿದೆ. ಇದಾದ ತಕ್ಷಣ ಪ್ರಕಾಶ್ ಅವರು ರಿಕ್ವೆಸ್ಟ್ ಮಾಡಿರುವ ಹೇ ದಿನಕರ, ಅದಾದ ತಕ್ಷಣ ಸ್ನೇಹಿತರ ವಿಶಾಲ್ ಅವರ ಗೀತೆ ರೆಡಿ. ವಿಚ್ ಇಸ್ ಏಲು ಮಳೆ ಮ್ಯಾಲೇರಿ ನಿಂತಾನಪ್ಪ ಮಹದೇವ, ಆ ಗೀತೆ. ಅದಾದ ತಕ್ಷಣ ರಾಮ ಅಂತ ಕೃಷ್ಣ ಅಂತ ನಮ್ಮ ಕರ್ನಾಟಕದ ರತ್ನ ಅಪ್ಪು ಸರ್ ಅಭಿನಯಿಸಿರುವ ಅಜಯ ಚಿತ್ರದ ಗೀತೆ. ವಿನೋದ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು. ಸುವರ್ಣ ಅಡಿಕೆ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ಇಂದು ಎನಗೆ ಗೋವಿಂದ. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಬರ್ತಾ ಇದೆ ಈ ಗೀತೆ. ಸೊ ಸ್ನೇಹಿತರ, ಇವತ್ತಿನ ಕಾರ್ಯಕ್ರಮದಲ್ಲಿ ರಿಕ್ವೆಸ್ಟ್ ಮಾಡಿರುವ ಗೀತೆಗಳಲ್ಲಿರೋ ದೇವರು ನೀವು. ಆ ದೇವರ ನಾಮಜಪ ಮಾಡಿ ಅಥವಾ ಎಲ್ಲರಲ್ಲೂ ದೇವರನ್ನು ನೋಡೋ ಪ್ರಯತ್ನ ಮಾಡಿ. ಎರಡು ಕಠಿಣ ಇದೆ ಆತ್ಮೀಯ ಸ್ನೇಹಿತರೆ, ಅದೇ ಅಲ್ಲ ಆಧ್ಯಾತ್ಮ ಮಾರ್ಗದಲ್ಲಿ ನಡೆಯೋದು ಸುಲಭವಲ್ಲ, ಎಲ್ಲ ಆರಾಮಾಗ್ತದಂತೆ ಇರೋದಿಲ್ಲ. ನಿಜವಾದ ಪರೀಕ್ಷೆ ಆಧ್ಯಾತ್ಮ ಮಾರ್ಗದಲ್ಲಿ ನಡೆದಾಗ ಗೊತ್ತಾಗೋದು. ಸೊ ಸ್ನೇಹಿತರೆ, ಅದರೊಂದಿಗೆ ರಾಜಶ್ರೀ ಅವರು ಮೆಸೇಜ್ ಮಾಡ್ತಾ ಇದ್ದಾರೆ, ಮಳೆ ಬಂದೇ ಬರುತ್ತೆ ಮಂಜುನಾಥ, ಚಿಂತೆ ಬಿಡು. ಎಸ್ ಎಸ್, ನನಗೆ ಹಾಗೇನಿಲ್ಲ, ಮಳೆ ವೈಯಕ್ತಿಕವಾಗಿ ನನಗೆ ಬಹಳ ಇಷ್ಟ. ಆದರೆ ಈಗ ವೈಯಕ್ತಿಕ ಇಷ್ಟದ ಕಿತ ಜಾಸ್ತಿ ಏನಾಗಿದೆ ಅಂದರೆ, ನಮಗೆ ನಮ್ಮ ರೈತರ ಬಗ್ಗೆನೂ ವಿಚಾರ ಮಾಡಬೇಕು ಆತ್ಮೀಯ ಸ್ನೇಹಿತರೆ, ಹೌದಲ್ವಾ? ಮಳೆ ಬಂದರೆ ಒಂದೇ ಒಂದು ಸೋರ್ಸ್ ಆಫ್ ವಾಟರ್, ಎಸ್ ಅದು ಮಳೆ. ಮಳೆನೇ ಇಲ್ಲ ಅಂದರೆ ಹೆಂಗ್ರಿಪ್ಪ? ನಾರ್ಮಲಾಗಿ ಎಲ್ಲರೂ ಮಳೆ ಬಂದಿಲ್ಲ ಅಂದರೆ ಚಿಂತೆ ಮಾಡ್ತಾರೆ. ಕೆಲವೊಬ್ಬರು ನನ್ನ ಮುಂದೆ ಮಾತಾಡ್ತಾರೆ, ಅಪ್ಪ ಮಳೆ ಬಂದಿಲ್ಲಪ್ಪ ನೋಡಿರಪ್ಪ ಆರಾಮಾಯ್ತು. ಹೆಂಗಪ್ಪ ಇಂಥ ಜನ ಇರ್ತಾರೋ ಅಂತ. ಎಸ್, ಇಂಥವರು ಇರ್ತಾರೆ. ಮಳೆ ಇಲ್ಲಿ ನಡೆಯಪ್ಪ, ನನ್ನ ಕೆಲಸ ಆಗೋ ಮಟ್ಟ ಮಳೆ ಇಲ್ಲ ಇರಬಾರ್ದು, ನಮ್ದು ಈ ಕಾರ್ಯಕ್ರಮ ಮುಗಿಯೋ ಮತ್ತೆ ಮಳೆ ಇರಬಾರ್ದು, ಹಿಂಗೆ ಹಂಗೆ ಹಿಂಗೆ ಹಂಗೆ. ಮಾತಿನಲ್ಲಿ ಶಕ್ತಿ ಇದೆ ಆತ್ಮೀಯ ಸ್ನೇಹಿತರೆ. ಮಾತಾಡಿದರೆ ಉತ್ತಮನೇ ಮಾತಾಡಿ, ಒಳ್ಳೆಯದೇ ಮಾತಾಡಿ. ಏನು ಉಪಯೋಗ ಇಲ್ಲ, ಲಾಭ ಇಲ್ಲ ಕೆಟ್ಟದ್ದು ಮಾತಾಡಿ, ಕೆಟ್ಟದ್ದು ಏನಂದ್ರೆ ಬಯಸೋದ್ರಿಂದ ಏನು ಲಾಭ ಇಲ್ಲ. ಆಚೆ ಭಾಳಷ್ಟು ಜನ ಕೇಳ್ತಾರೆ, ಮತ್ತು ಒಳ್ಳೇದು ಮಾತಾಡಿದರೆ ಒಳ್ಳೇದು ಬಯಸಿದ್ರೆ ಏನು ಲಾಭ? ಅದು ನಿಮಗೆ ಲಾಭ, ನನಗಲ್ಲ. ನೀವು ಒಂದು ತಾಸು ಕಂಟಿನ್ಯೂ ಒಂದು ತಾಸು ಅದಾಗೋದಿಲ್ಲ, ಆದರೆ ನಿಮಗೊಂದು ಪ್ರಾಕ್ಟಿಕಲ್ಲಾಗಿ ಒಂದು ಉದಾಹರಣೆ ಕೊಡ್ತಾ ಇದ್ದಾನೆ. ಒಂದು ತಾಸು ನೀವು ಟ್ರೈ ಮಾಡಿ ನೋಡಿ, ಬರೀ ಕೆಟ್ಟದನ್ನು ಬಯಸೋದು, ಕೆಟ್ಟ ಪದಗಳನ್ನು ಬಳಸಿ ಟ್ರೈ ಮಾಡಿ, ನಿಮಗೆ ಸುಸ್ತಿ ಅನಿಸ್ತದೆ. ಎಸ್, ಅದೇ ಉತ್ತಮವಾದ ದೇವರ ಹೆಸರನ್ನು ಒಂದು ತಾಸು ಸತತವಾಗಿ, ಒಂದು ತಾಸು ಭಾಳ ಕಠಿಣ ಇತ್ತೀಚಿನ ದಿನದಲ್ಲಿ, 120 ಸೆಕೆಂಡ್ ಒಂದು ಕಡೆ ಏಕಾಗ್ರವಾಗಿ ನಿಮ್ಮ ಧ್ಯಾನ ಇರುವುದಿಲ್ಲ. ಇತ್ತೀಚಿನ ದಿನದ ಬಹಳ ಬಹಳ ಕೆಟ್ಟದಾದಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಒಳಗಾಗಿದ್ದೇವೆ, ವಿಚ್ ಇಸ್ ಅಟೆನ್ಷನ್ ಬಹಳ ಕಮ್ಮಿ ಆಗಿದೆ, ಡಿಸ್ಟ್ರಾಕ್ಷನ್ ಬಹಳ ಜಾಸ್ತಿ ಆಗಿದೆ. ಲಕ್ಷ ಕೊಟ್ಟು ಕೇಳ್ರಿ ಅಂತ ನಮ್ಮ ಮಾಸ್ಟರ್ ಗುರುಗಳು ಹೇಳ್ತಿದ್ರಿ, ಆ ಬಾಲ್ಯದಲ್ಲಿ ಹೇಳೋ ಆ ಪದ ಲಕ್ಷ ಕೊಟ್ಟು ಕೇಳ್ರಿ, ಲಕ್ಷ ಕೊಟ್ಟು ಕೇಳ್ರಿ. ಈಗ ಆ ಲಕ್ಷನೇ ಎಲ್ಲೋ ಹೋಗ್ಬಿಟ್ಟದ್ರಿ. ಆತ್ಮೀಯ ಸ್ನೇಹಿತರೆ, ತಮ್ಮ ಜೀವನದಲ್ಲಿ ನಾನು ಮತ್ತೆ ಹೇಳ್ತಾ ಇದ್ದೇನೆ, ನಿಜವಾದ ಸಂಪತ್ತು ಮನಸ್ಸಿನ ನೆಮ್ಮದಿ. ಅದರ ಪ್ರತಿ ಒಂದೇ ಹೆಜ್ಜೆ ಇಡಿ, ನಾಮಸ್ಮರಣೆ ಮಾಡಿ, ಅಥವಾ ಇನ್ನೊಬ್ಬರಲ್ಲಿ ದೇವರನ್ನು ನೋಡಿ. ಯಾವ ದೇವರು? ಅರೇ ನಿಮಗೆ ಇಷ್ಟವಾದ ದೇವರು, ಇಷ್ಟೆಲ್ಲ ದೇವರಿದ್ದಾರೆ ನಮ್ಮ ಭಾರತ ದೇಶದಲ್ಲಿ, ಒಂದೇನಾದ್ರೂ ಇಷ್ಟವಾದ ದೇವರನ್ನು ಹಿಡ್ಕೊಂಡು ಎಲ್ಲರಲ್ಲಿ ಅವರನ್ನು ನೋಡಿಕೊಂಡು ನಿಮ್ಮ ಒಳಗಿನ ವಾತಾವರಣ ಪ್ರಶಾಂತ ಶಾಂತವಾಗಿ ಇಟ್ಕೊಳ್ಳಿ. ತೀರು ಹೋದ ಮೇಲೆ ಆ ವ್ಯಕ್ತಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳೋ ವ್ಯಕ್ತಿಗಳಿಗೆ ಒಂದು ಮಾತು, ತೀರು ಹೋದ ಕೂಡಲೇ ಆತ್ಮಕ್ಕೆ ಶಾಂತಿ ಸಿಗುತ್ತೋ ಇಲ್ವೋ ಅದ ಪ್ರಶ್ನೆನೆ ಬೇರೆ. ಆದರೆ ಜೀವನದಲ್ಲಿ ಇದ್ದಾಗ ಮನಸ್ಸಿನಲ್ಲಿ ಶಾಂತಿ ತಗೊಂಡಿರ್ರಿ, ಇದೇ ನಿಜವಾದ ಉತ್ತಮವಾದ ಸಂಪತ್ತು. ಹಾಡನ್ನು ಕೇಳಿ ಮಜಾ ಮಾಡಿ.

ಇದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಚಿತ್ರ ಮಂದಿರ ವರ್ಷದ 6ನೇ ತಿಂಗಳ 15ನೇ ದಿನ ಶುಭ ಸೋಮವಾರದ ಸ್ಪೆಷಲ್ ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ.

ನಿಮ್ಮೊಂದಿಗೆ ನಾವು ಸ್ಪೆಷಲ್ ಚಿತ್ರ ಮಂದಿರ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ರ. ಆತ್ಮೀಯ ಸ್ನೇಹಿತರೆ ಬನ್ನಿ, ಈ ಗೀತೆ ಪ್ರಕಾಶ್ ಅವ್ರದ್ದು ಆಗಿದೆ, ರೆಡಿ. ಇದಾದ ತಕ್ಷಣ ವಿಶಾಲ್ ಅವ್ರದ್ದು, ಅದಾದ ತಕ್ಷಣ ವಿನೋದ್ ಅವ್ರದ್ದು, ಅದಾದ ತಕ್ಷಣ ಸುವರ್ಣ ಅಡಿಕೆ ಅವರೇ ನಿಮ್ಮದು, ಅದಾದ ತಕ್ಷಣ ನಮ್ಮ ಪ್ರೀತಿಯ ಕಂಚನ್ ಕೋಪರಡಿ ಅವರು ಏನು ಹೇಳ್ತಾ ಇದ್ದಾರೆ. ಜಯಭಂಜನ ಶಂಕರಿ ಈ ಗೀತೆಯೊಂದಿಗೆ. ನಮ್ಮ ಬೆಳಗಾವಿಯಲ್ಲಿ ಅತಿ ಶೀಘ್ರದಲ್ಲಿ ಮಳೆ ಬಂದೇ ಬರುತ್ತೆ ಮಂಜುನಾಥ್ ಅವರೇ ಅಂತ ಹೇಳಿ ಮಾಡಲಾರದೆ ನನ್ನ ಮಗನಿಗೆ ಇಂಡೋನೇಷ್ಯಾಗೆ ಮಣ್ಣು ನೋಡ್ರಿ ಎಷ್ಟು ಪ್ರೀತಿಯಿಂದ ಹೇಳ್ತಾ ಇದ್ದಾರೆ. ಒಂದು ಒಳ್ಳೆ ಮೆಸೇಜನ್ನ ಕಳಿಸಿದ್ದಾರೆ. ಗುಡ್ ಮಾರ್ನಿಂಗ್ ಮಂಜುನಾಥ್ ಅವರೇ, ದೇವಿ ಜಗನ್ಮಾತೆ ಜಗನ್ಮಾತೆ ಬೆಳಗಾವಿಗೆ ಒಳ್ಳೆ ಮಳೆ ಬರಲಿ ಅಂತ ಬಿಡ್ಕೋತಾ ಈ ಹಾಡ್ ರಿಕ್ವೆಸ್ಟ್ ಮಾಡ್ಯಾರ. ಇದೇ ಮೆಸೇಜ್ ಅವರ ಮಗನಿಗೆ ಇಂಡೋನೇಷ್ಯಾಗೆ ಕಳಿಸ್ಬಿಟ್ಟಾರೆ ನೋಡ್ರಿ. ಬೆಳಗಾವಿಯಿಂದ ಇಂಡೋನೇಷ್ಯಾಗೆ ಈ ಮೆಸೇಜ್ ಕಳಿಸ್ಬಿಟ್ಟಿದ್ದಾರೆ. ಅಷ್ಟು ವೇಣು ಧ್ವನಿ ಅಂದರೆ ಹುಚ್ಚು ಪ್ರೀತಿ ಅಂತ. ಕಂಚನ್ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಪ್ರೀತಿಯಿಂದ ವೇಣು ಧ್ವನಿಯನ್ನು ಕೇಳ್ತಾ ಇರೋ ಕಂಚನ್ ಕೌಪರಡಿ ಅವರೇ, ಜಯ ಬನ ಶಂಕರಿ ಈ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದೀರಾ, ಅದರೊಂದಿಗೆ ಆ ಪೀಡಿಗೆಯನ್ನು ಇಟ್ಟಿದ್ದೀರಾ, ಒಳ್ಳೆಯದಾದಂಥ ಒಂದು ಪ್ರಾರ್ಥನೆ ಕೂಡ ನೀವು ಮಾಡಿದ್ದೀರಾ. ಆ ಪ್ರಾರ್ಥನೆಗೆ ತಕ್ಕಂತೆ ಒಳ್ಳೆ ಮಳೆ ಬರಲಿ, ತ್ರಾಸಾಗುವಂಥ ಮಳೆ ಬೇಡ, ಸುಖ ಕೊಡುವಂಥ ಮಳೆ ಬರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಒಳ್ಳೆಯ ಆದಂಥ ಗೀತೆಯನ್ನು ರೆಡಿಯಾಗಿದೆ, ಬನ್ನಿ ಕೇಳಿ ಮಜಾ ಮಾಡಿ. ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ ಸ್ಪೆಷಲ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಸ್ನೇಹಿತರ ಈಗ ಬಹಳ ಒಂದು ಮುಖ್ಯವಾದ ವಿಷಯ, ಶನಿವಾರ ಒಂದು ಕಡೆ ಹೋಗಿದ್ದೀರಿ, ಶನಿವಾರ ಒಂದು ಕಡೆ ಹೋಗಿದೆ, ಹೋಗುವಾಗ ಆ ಊರು ಗೊತ್ತಿಲ್ಲ. ಆದರೆ ಅದೇ ಹೇಳ್ತಾರಲ್ಲ ಆತ್ಮೀಯ ಸ್ನೇಹಿತರ, ಆಧ್ಯಾತ್ಮ ಮಾರ್ಗದಲ್ಲಿರೋ ಆ ವ್ಯಕ್ತಿ ಅಂದರೆ ನಾವು. ನನ್ನ ಜೀವನದಲ್ಲಿ ನಾನು ಎಲ್ಲರಲ್ಲಿಯೂ ದೇವರು ನೋಡ್ತೇನೆ. ಈಗ ಒಂದು ಹಾದಿಗೆ ಒಂದು ಊರಿಗೆ ಹೋಗುವಾಗ ನಾನು ಬೈಕ್ ಮೇಲಿದ್ದೇನೆ, ನನ್ನ ಹಿಂದೆ ನನ್ನ ತಾಯಿ ಇದ್ದಾರೆ, ಆ ತಾಯಿ ಆ್ಯಂಡ್ ನಾನು ಇಬ್ಬರು ಒಂದು ಸ್ಪಾಟಿಗೆ ಹೋಗಬೇಕು, ನನ್ನ ಕಾರ್ಯಕ್ರಮ ಇದೆ. ಈಗ ಹಾದಿ ಗೊತ್ತಾಗ್ತಾ ಇಲ್ಲ, ಅಫ್ಕೋರ್ಸ್ ಈಗ ಇಂಟರ್ನೆಟ್ ಗೂಗಲ್ ಮ್ಯಾಪ್ ಬಳಸಬಹುದು. ಆದರೆ ನಾನು ಆ ಮ್ಯಾಪ್ಗಿಂತ ಜಾಸ್ತಿ ಮನುಷ್ಯರನ್ನು ನಂಬುತ್ತೇನೆ. ಅವರನ್ನು ಭೇಟಿಯಾಗಿ ಅವ್ರ ಕಡೆಯಿಂದ ಹಾದಿ ಹೆಂಗಿದೆ, ಇಲ್ಲಿಂದ ಹೆಂಗೆ ಹೋಗೋದು ಅಂತ ಕೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ಅದೇ ಪ್ರಯತ್ನ ನಾನು ಮಾಡುವಾಗ ಒಂದು ಕಡೆ ನಿಂತ್ವಿ, ಏಕೆಂದರೆ ಈ ಮ್ಯಾಪ್ನಲ್ಲಿಯೂ ಗೊತ್ತಾಗ್ತಾ ಇಲ್ಲ. ಹಿಂದಿನ ಒಬ್ಬ ವ್ಯಕ್ತಿ ಬಂದ, ಡೈರೆಕ್ಟಾಗಿ ನಮಗೆ ಕೀಳಾಕತ್ತ, ಎಲ್ಲಿ ಹೋಗಬೇಕು ಬನ್ನಿ, ನಾನು ನಿಮಗೆ ಹಾದಿ ತೋರಿಸ್ತೇನೆ, ನನ್ನನ್ನು ಫಾಲೋ ಮಾಡಿ ಅಂತ. ನಾರ್ಮಲಾಗಿ ವ್ಯಕ್ತಿಗೆ ಕೇಳಿದರೆ ಸಹಾಯ ಮಾಡಬೇಕು, ಇದು ಕೇಳಲಾರದಂಥ ಹಿಂದಿಂದ ಬಂದು ನಮ್ಮನ್ನು ಹಾದಿ ತೋರಿಸ್ತಾನೆ ಅಂದ ಕೂಡಲೇ ಸ್ವಲ್ಪ ಡೌಟ್ ಆಯಿತು. ಸಾಯಂಕಾಲ 6 ಆಗಿತ್ತು ಆ್ಯಂಡ್ ಯಾ ಹಾದಿನಲ್ಲಿ ನಾವು ಹೋಗ್ತಾ ಇದ್ವಿ, ಆ ಫುಲ್ ದಟ್ಟ ಕಾಡು. ನನಗೂ ಡೌಟ್ ಬಂತು, ನಮ್ಮ ಮಮ್ಮಿಗೂ ಡೌಟ್ ಬಂತು, ಏನಪ್ಪ ಈ ವ್ಯಕ್ತಿ 7 ಕಿಲೋಮೀಟರ್ ಆ ವ್ಯಕ್ತಿ ನಮ್ಮ ಮುಂದೆ ಗಾಡಿ ಹೊಡಿತಾ ಅವನು 2-ವೀಲರ್ನಲ್ಲಿದ್ದ, ಹಿಂದಿನ ನೋಡ್ಕೋತ ಬರಾಕತ್ತಾನ್ರಿ ನಾನು ಬರಾತೇನೋ ಇಲ್ಲೋ ಅಂತ. ಆವಾಗ ನನಗೆ ಡೌಟ್ ಆಯಿತು, ಇವೆಲ್ಲರೂ ಒಯ್ದು ಏನಾದ್ರು ಮಾಡಿದ್ರೆ ನಾನು ಅಂದೆ ನಡಿ ದೇವರೇ ಇರ್ಬೋದು ಅಂತ. ಏಕೆಂದರೆ ಅವನು ಕುಂಕುಮ ಗಿಂಕುಮ ಹಂಚ್ಕೊಂಡೆಲ್ಲ ಬಂದಾನ, ನನಗೂ ಲೈಟಾಗಿ ಡೌಟ್. ಆಮೇಲೆ 6 ಆಯ್ತು 6:15 ಆಯಿತು ಒಂದು ಕಡೆ ನಿಲ್ಲಿಸಿ ಹೇಳಿದ, ನಿಮಗೆ ಎಲ್ಲಿ ಹೋಗ್ಬೇಕು ನೋಡ್ರಿ, ಇಲ್ಲಿಂದ ಸರಳ ಹೋಗ್ರಿ. ಆಮೇಗ ಅದು ಏನು ಕೆಲಸ ಐತೆ ಅದು ಮುಗಿಸಿ ಇಡೀ ಹಾದಿಗೆ ಬರಕ್ಕೆ ಹೋಗ್ಬೇಡ್ರಿ, ರಾತ್ರಿ ಆಗುತ್ತೆ, ಅಲ್ಲಿಂದ ಸರಳ ಹೋಗಿ ಅಂತ. ಆ ಮಾತು 2 ಬಾರಿ ಕಣ್ಣು ದೊಡ್ಡದು ಮಾಡಿ ಹೇಳ್ಯಾನ್ರಿ. ಆಮೇಲೆ ನನಗೂ ಡೌಟ್ ಬಂತು, ನನಗೆ ಎಲ್ಲಿ ಹೋಗ್ಬೇಕಿತ್ತು ಅಲ್ಲಿ ಹೋದೆ. ಹೋಗುವಾಗ ಫುಲ್ ದಟ್ಟ ಕಾಡು ಆತ್ಮೀಯರೇ. ಅಲ್ಲಿಂದ ವಾಪಸ್ 10:11 ಹೊರಗೆ ಬರುವಾಗ ಆ ವ್ಯಕ್ತಿಯ ಮಾತು ಕಣ್ಣು ಕಿವಿಯಲ್ಲಿ ಬಂತು, ಕಿ ಇಲ್ಲಿ ವಾಪಸ್ ಬರಕ್ಕೆ ಹೋಗ್ಬೇಡ್ರಿ, ಆ ಹಾದಿನೇ ಹಿಡೀರಿ ಅಂತ. ಆ ಹಾದಿ ಏನು ಹೇಳಿದ್ರು ನೋಡ್ರಿ, ನಾನು ಅದನ್ನು ಹಿಡಿದೆ. ಅಲ್ಲಿಂದ ಒಳ್ಳೆ ಜನರು ಅಂದರೆ ಗಣೇಶ್ಪುರದಿಂದ ಬರ್ಕೋತ ಹೋಗಿದ್ವಿ. ನಮ್ಮ ಮಮ್ಮಿ ನಾವು ಬೆಚ್ಚಿಗೆ ಬಿದ್ವಿ, ಅಪ್ಪ ಮನುಷ್ಯ ಯಾರಿದ್ದ, ಹಿಂದಿರುಗಿ ನೋಡಿದ್ರೆ ಆ ಮನುಷ್ಯನೂ ಇಲ್ಲ ಆತ್ಮೀಯ ಸ್ನೇಹಿತರೆ. ಎಸ್, ಅದಕ್ಕೆ ಹೇಳೋದು ನಂಬಿರೋ ದೇವರು ನಿಮಗೆ ಕಾಪಾಡ್ತಾರೆ. ಆಮೇಲೆ ನನಗೊಂದು ಸ್ವಲ್ಪ ಸ್ವಲ್ಪ ನೆನಪಿದೆ, ಆ ವ್ಯಕ್ತಿಯ ಗಾಡಿಯ ಹಿಂದೆ ಏನು ಬರೆದಿದ್ರು ಅಂದರೆ ಆ ಗಾಡಿ ರೇಡಿಯಂ ಗಿಡಿಯಂ ಹಚ್ಕೋತಾರಲ್ರಿ, ಸ್ವಾಮಿ ಸಮರ್ಥ ಮಹಾರಾಜ್ ಅವರ ಒಂದು ಫೋಟೋ ಇತ್ತು ಆ ರೇಡಿಯಂ. ನಾನಂದೆ ಇದ ನೋಡ್ರಿಪ್ಪ, ಸ್ವಾಮಿ ಸಮರ್ಥ ಮಹಾರಾಜ್ ಏನಂತಾರೆ, ಬಿಹುನ ಕೋಸ್ ಮೀ ತುಜಾ ಪಾಟಿಸಿ ಆಹೆ ಅಂತ. ನಾನು ಒಂದು ಕಡೆ ನಿಂತಿದ್ದೆ, ಹಿಂದಿಂದ ಒಬ್ಬ ಬಂದ್ರಿ, ಆ ವ್ಯಕ್ತಿ ಸ್ವತಃ ಕೇಳಾಕತ್ತ, ನಾನು ನಿಮಗೇನು ಹಾದಿ ಬೇಕಾ ಬರ್ರಿ ನಾ ತೋರಿಸ್ತೇನೆ ಅಂತ. ಅದು ಏಕ್ದಮ್ ಹಿಂಗೆ ಆರ್ಡರ್ ಕೊಟ್ಟಂಗೆ ಸ್ವಾಮಿ ಸಮರ್ಥ ಮಹಾರಾಜು ಹಂಗೆ ಮಾತಾಡ್ತಿದ್ದಾರೆ. ಆಮೇಲೆ ನೀ ನನ್ನ ಹಿಂದೆ ಬಾ, ನಾ ಫಾಲೋ ಮಾಡ್ಕೋತ ಹೋಗಿ, ನನಗೆ ಫಾಲೋ ಮಾಡಂತ. ಮತ್ತು ಆ ವ್ಯಕ್ತಿ ಹಿಂದಿಂದ ನೋಡತ್ತಾನ್ರಿ ಈ ರೇರ್ ವ್ಯೂ ಮಿರರ್ದಿಂದ ಬೈಕ್ ಕನ್ನಡಿಯಿಂದ. ಎಲ್ಲ ಲೆಕ್ಕಾಚಾರ ಹಚ್ಚಿ ನಾ 12 ಗಂಟೆ ಮನೆಗೆ ಬಂದು ಕೂಡಲೇ ಕುಂತೇನ್ರಿ, ಕಾರ್ಯಕ್ರಮ ಎಲ್ಲ ಚಲೋ ಇತ್ತು, ತಲೆಯಾಗದ ಹೊಳೆಯತ್ತದ, ಅಮ್ಮ ಆ ಗಾಡಿ ಹಿಂದಿರೋ ಸ್ವಾಮಿ ಸಮರ್ಥ ಬಂದಿದ್ರೇನಂತ. ಹಂಗಿರುತ್ತೆ ಆತ್ಮೀಯ ಸ್ನೇಹಿತರೆ, ಮತ್ತೆ ಜುಮ್ ಅನ್ಸುತ್ತಲ್ರಿ. ಈಗ ನೀವು ಅನ್ರಿ, ಒಂದು ಹಾದಿ, ದಟ್ಟ ಕಾಡು, ಸಾಯಂಕಾಲದ ಸಮಯ, ಯಾರೋ ವ್ಯಕ್ತಿ ಹಿಂದಿಂದ ಬಂದು ನಿಮ್ಗೆ ಹಾದಿ ತೋರಿಸ್ತಾನಂದ ಕೂಡಲೇ ಸ್ವಲ್ಪ ಅಂಜಿಗೆ ಬರೋದಿಲ್ಲೇನ್ರಿ, ಹಿಂಗಿರುತ್ತೆ ಸ್ನೇಹಿತರೆ. ಆ ಈಗ ಈ ಘಟನೆ ಜಸ್ಟ್ ಶನಿವಾರ ಆಯಿತು, ನನಗಿನ್ನೂ ಮೈ ಕೈ ಎಲ್ಲ ಜುಮ್ ಅನಿಸುತ್ತೆ ನೋಡಿ. ಹಿಂಗಿರುತ್ತೆ, ನಿಮಗೂ ದೇವರು ಒಳ್ಳೇದು ಮಾಡಲಿ, ನಿಮ್ಮ ಜೀವನದಲ್ಲಿ ಹಾದಿ ಎಲ್ಲರೂ ಕಳೆದ್ರೆ ಹಿಂಗೆ ದೇವ್ರ ಥರ ಯಾರು ಬರಲಿ ಒಳ್ಳೇದು ಮಾಡಲಿ. ಹೇ ದಿನಗದ ಹಾಡು ಪ್ರಕಾಶ್ ಅವ್ರದ್ದು ಕೇಳಿ ಮಜಾ ಮಾಡಿ.

ವಿಶಾಲ್ ಅವರ ಗೀತೆ ಆಯ್ತು ಪ್ರಸಾರ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾವು ಸ್ಪೆಷಲ್ ಚಿತ್ರ ಮಂದಿರ. ಮುಂದಿನ ಹಾಡು ರೆಡಿ ಆಗಿದೆ ವಿನೋದ್ ಅವರದು. ಸೊ ಸ್ನೇಹಿತರೆ, ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು. ಇವತ್ತಿನ ಕಾರ್ಯಕ್ರಮದಲ್ಲಿ ವಿನೋದ್ ಅವರು ರಿಕ್ವೆಸ್ಟ್ ಮಾಡಿರುವ ಚಿತ್ರಮಂದಿರದ ಗೀತೆ ರಾಮ ಅಂತ ಕೃಷ್ಣ ಅಂತ ಅಪ್ಪು ಸರ್ ಅವರ ಈ ಚಿತ್ರದ ಗೀತೆ ಶಂಕರ ಮಹಾದೇವನ್ ಅವರ ಧ್ವನಿಯಲ್ಲಿ. ಸುವರ್ಣ ಅಡಿಗೆ ಅವರೇ, ನಿಮ್ಮ ಗೀತೆ ಇದಾದ ತಕ್ಷಣ ಕಂಚನ್ ಗೋಪರಡಿ ಅವರೇ, ನಿಮ್ಮ ಹಾಡು ರೆಡಿ ಆಗಿದೆ, ಕೇಳಿ ಮಜಾ ಮಾಡಿ.

0: ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kaher.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.
1: ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮದ ಈಗಿನ ಗೀತೆ ನೀವು ಕೇಳಿದ್ರಲ್ಲ, ಯೋಗಿ ಮನೆಗೆ ಬಂದ. ಈ ಗೀತೆ ಫ್ರಮ್ ದ ಮೂವಿ ಜೈ ಹಿಂದ್. ಪೂಜಾ ಗಾಂಧಿ ಅಭಿನಯಿಸಿರುವ ಹಾಗೂ ಸಂದೇಶ್ ಅನ್ನೋ ಒಬ್ಬ ನಟ ಅಭಿನಯಿಸಿರುವ ಚಿತ್ರದ್ದು ಗೀತೆ. ನನ್ನ ಖುಷಿ ಏನಂದ್ರೆ, ಇಂಥ ಗೀತೆ ನಾನು ಕೇಳಿಲ್ಲ. ಯೋಗಿ ಮನೆಗೆ ಬಂದನ ಭಜನೆ ಹಚ್ಚಿದಂಗ ಅನ್ಸಿತ್ತಲ್ರಿ, ಆದರೆ ಇದು ಚಿತ್ರದ ಗೀತೆ ಒಂದು. ಈ ಗೀತೆ ಪೂಜಾ ಅವರು ಆ್ಯಂಡ್ ಅವರ ತಂದೆ ರಿಕ್ವೆಸ್ಟ್ ಮಾಡಿದ್ದು. ಈಗ ಕಾರ್ಯಕ್ರಮದ ಮುಂದಿನ ಗೀತೆ ರಾಣಾ ಅನ್ನೋ ಚಿತ್ರದ್ದು ಗೀತೆ ಸ್ನೇಹಿತರೆ. ಎಸ್, ಉದೋ ಉದೋ ಹುಲಿಗೆಮ್ಮ ಅನ್ನೋ ಒಂದು ಹಾಡು. ಬನ್ರಿಪ್ಪ ಈ ಹಾಡನ್ನು ಕೇಳೋಣ. ಈ ಹಾಡಿನೊಂದಿಗೆ ಭಾಸ್ಕರ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಾನು ನನ್ನ ಒಂದು ಜರ್ನಿಯ ಒಂದು ಒಳ್ಳೆಯದಾದಂಥ ಒಂದು ಘಟನೆ ತಿಳಿಸಿದ್ದಕ್ಕೆ ನಮ್ಮ ವಿನಾಯಕ್ ಅವರು, ಕಾರ್ಯಕ್ರಮ ತುಂಬ ಚೆನ್ನಾಗಿ ಬರ್ತಿದೆ ತಾಯಿ, ಹಾಗೂ ನಿಮ್ಮ ನಿರ್ಮಲವಾದ ಮನಸ್ಸಿಗೆ ಆ ದೇವರು ನಿಮ್ಮ ಕಷ್ಟ ಕಾಲದಲ್ಲಿ ಬಂದು ನಿಮ್ಮ ಕೈ ಹಿಡಿದು ದಾರಿ ತೋರಿಸಿದ್ದಾನೆ ಎಂದು ಅವರ ಅನಿಸಿಕೆ ಅಂತ ಹೇಳಿದರೆ, ಇಲ್ಲ, ನಾವು ಅದನ್ನೇ ನಂಬಿದ್ದೇವೆ. ದಾರಿ ತೋರಿಸಿದ್ದಾರೆ. ಆ ಹಾಡು ದಾರಿ ಕಾಣದಾಗಿದೆ ರಾಘವೇಂದ್ರನೇ. ಸ್ನೇಹಿತರೆ, ಮೈ ಎಲ್ಲ ಜುಮ್ ಅನ್ನುತ್ತೆ ಸಾಯಂಕಾಲದ ವೇಳೆ. ದಟ್ಟ ಕಾಡು, ಆಜುಬಾಜು ಅತಿ ಜಾಸ್ತಿ ಜನನೂ ಇಲ್ಲ. ಅಂಥ ಒಂದು ಹಾದಿಯಲ್ಲಿ ಹಿಂದಿಂದ ಬಂದು, ಬರ್ರಿ ನಾನು ನಿಮಗೆ ಹಾದಿ ತೋರಿಸ್ತೇನೆ ಅಂತ ಮರಾಠಿಯಾಗಿ ಹೇಳದನ್ರಿ. ಯಾ ತುಂಬ ನಮಿ ತುಂಬಿ ಮಾಜ ಪಾಠಿ ಮಗ ಮೀದ ಹಾಕೋತು, ಹಿಂಗೆ ಯಾಕೆ ಹೇಳಾಕತ್ತ ನೀವು? ನಾ ಒಂದು ಪಿಟ್ಟು ಅನ್ನಕ್ಕೆ ರೆಡಿ ಇಲ್ಲರಿ. ಯಾಕಂದ್ರೆ ನಾನು ವಿಚಾರ ಮಾಡದನೆ, ಈ ಖಾಲಿ ಹಾದಿ ಐತಿ, ದಟ್ಟ ಕಾಡು, ಇನ್ಯಾರನ್ನ ನಂಬೋದು? ಬರ್ರಿಯಪ್ಪ, ಕುಂಕುಮ, ಇದು ಭಗವಾ ಕಲರ್ದೊಂದು ಕುಂಕುಮ ಹಚ್ಚಿಕೊಂಡು ಬಂದಿದ್ರಿ ಸ್ನೇಹಿತರೆ. ಐ ನೆವರ್ ಫಾರ್ಗೆಟ್ ದಿಸ್ ಎಕ್ಸ್ಪೀರಿಯನ್ಸ್. ನಾನು ನಿರೂಪಣೆ ನಂದು ಕಾರ್ಯಕ್ರಮ ಎಲ್ಲ ಮುಗಿಸಿದೆ. ಓಕೆ, ಅವೆಲ್ಲ ಆಯಿತು, ಜನ ಎಲ್ಲ ಅಪ್ರಿಷಿಯೇಟ್ ಮಾಡ್ರಿ, ಎಲ್ಲ ಆಯ್ತು. ತಲೆಯಾಗ ಏನು ಮಾಡಾಕತ್ತದ ಹೇಳ್ರಿ? ಇಲ್ಲಿಂದ ವಾಪಸ್ ಹೋಗುವಾಗ ಹೆಂಗೆ ಹೋಗೋದು? ಯಾಕಂದರೆ ದಟ್ಟ ಕಾಡು, ಬೈಕು ವೇಳೆ ಆಗಿತ್ತು 11. ಆ ವ್ಯಕ್ತಿಯ ಒಂದು ಧ್ವನಿ, ಆ ಧ್ವನಿ ಇವತ್ತಿಗೂ ಕಿವಿಯಲ್ಲಿದೆ. ಅವನು ನನಗೆ ಒಂದು ಹಾದಿ ಕಡೆ ಬಿಟ್ಟು ಇಲ್ಲಿಂದ ಸರಳ ಹೋಗು, ವಾಪಸ್ ಈ ಹಾದಿಗೆ ಬರಬೇಡ, ಅಲ್ಲಿಂದ ಸರಳ ಹೋಗ್ಬಿಡ, ಬೋಗಾರಿ ವಸಿಗೆ ಹೋಗ್ತೀಯಾ ಅಂತ ಎರಡು ಸಲ ಹೇಳಿದ್ರಿ. ಕಣ್ಣು ದೊಡ್ಡದು ಮಾಡಿ ನಾನು ಅವನಿಗೆ ನೋಡ್ಕೋತ ನಿಂತೆ. ಇದೇನಪ್ಪ, ರಾತ್ರಿ 11:12 ಮನೆಗೆ ಬಂದ ತಕ್ಷಣ ಕಾರ್ಯಕ್ರಮದ ಒಂದು ಆ ಒಂದು ನೆಮ್ಮದಿ ಅಂದರೆ, ನಾನು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದರೆ ಒಂದು 4-5 ಜನ ನಕ್ಕಿದ್ರು, ಅವ್ರಿಗೆ ಒಂದು ಒಳ್ಳೆಯದಾದಂಥ ಸಂದೇಶ ಕೊಟ್ಟೆ ಅಂದರೆ ನಗು ಮುಖಾಂತರ. ಅವರ ಮುಖದ ಮೇಲೆ ಒಂದು ಕ್ಷಣ ನಗು ತಂದರೆ ಆ ಒಂದು ನೆಮ್ಮದಿ ಇರುತ್ತೆ ಅಲ್ವಾ ಕಲಾವಿದರಿಗೆ, ಅದು ಒಂದು ಭಾಳ ಒಳ್ಳೆಯದಾದಂಥ ಫೀಲಿಂಗು, ಭಾವನೆ. ಸೊ ಆ ನೆಮ್ಮದಿಗಿದ ಜಾಸ್ತಿ ಈ ಒಂದು ಆಶ್ಚರ್ಯ ಹಾಕಿ, ಅರೆ ವಾ, ಹಿಂಗೆಲ್ಲ ದೇವರು ಕಾಪಾಡ್ತಾರಾ ಅಂತ. ಸೊ ನಿಜವಾಗ್ಲೂ ದೇವರು ಕಾಪಾಡ್ತಾರೆ. ಆತ್ಮೀಯ ಸ್ನೇಹಿತರೆ, ನಾನು ಎಲ್ಲಿ ಮಟ್ಟ ತಿಳ್ಕೊಂಡಿದ್ದೆ ಹೇಳಿ, ಆ ವ್ಯಕ್ತಿ 7 ಕಿಲೋಮೀಟರ್ ರೀ ಸ್ನೇಹಿತರೆ, ಆ ವ್ಯಕ್ತಿನ ನಾನು ಫಾಲೋ ಮಾಡಿದೆ. ಸುನ್ಸಾನ್ ಸಡಕ್ ಅಂತ ಹೇಳ್ತಾರೆ ನೋಡ್ರಿ, ಅಂದರೆ ಏಕಾಂತ, ನಾನು ನಮ್ಮವ್ವ ಆ ರೋಡ್ ಮೇಲೆ ಮತ್ತಿನ್ಯಾರೂ ಇಲ್ಲ, ಜಾಸ್ತಿ ಓಡಾಟನೂ ಇಲ್ಲಿ, ಯಾಕಂದರೆ ದಟ್ಟ ಕಾಡು ರೀ ಸ್ನೇಹಿತರೆ ಬೆಳಗಾವಿ ಆ ಒಂದು ಪ್ರದೇಶ. ಆ್ಯಂಡ್ ಅಂಥ ಸಂದರ್ಭದಲ್ಲಿ ನಾನು ಏನು ತಿಕ್ಕೊಂಡೆ, ದೇವ್ರ ನೀನ ಬಂದು ಆಯ್ದರ್ ನಮಗೆ ಒಳ್ಳೆಯ ಅನುಭವ ಆಗುತ್ತೆ, ಇಲ್ಲ ಕೆಟ್ಟ ಅನುಭವ ಆಗುತ್ತೆ, ಎಲ್ಲ ಕುಸಿದ್ದ ಈಗ ನಿನ್ನ ಮೇಲೆ ನನ್ನ ಭರವಸೆ ನಡ್ರಿ. ಹಿಂಗೆ ಪೂರ್ತಿ ಡಿವೋಟೆಡ್ ಇದ್ದ ನಾನು. ಒಂದು ಕಡೆ ಅವ್ನು ನಿಲ್ಲಿಸಿದ, ಹಾದಿ ತೋರಿಸಿದ ಕೂಡ್ಲೇ ಆ ಕಿವಿಯಾಗಿ ಇನ್ನೂ ನನಗೆ ಬಂತು ಈ ಕಡೆ ಬರೋಕೆ. ಯಾಕಂದರೆ ಆತ್ಮೀಯ ಸ್ನೇಹಿತರೆ, ಅವ್ರು ರಾತ್ರಿ, ಐ 100% ಶೋರ್, ರಾತ್ರಿ ಬೈಕ್ ತೊಗೊಂಡು ಹೋಗೋ ಹಾದಿನೇ ಇದ್ರಿಗಿಲ್ಲ ಆ ಒಂದು ಸ್ಥಳ, ಹಂಗಿತ್ತು ನೋಡಿ. ಸೊ ಸ್ನೇಹಿತರೆ, ನಮ್ಮ ಈ ಒಂದು ಘಟನೆಯ ಮುಖಾಂತರ ತಮಗೆ ಹೇಳೋದು ಇಷ್ಟೇ, ತಮ್ಮ ಜೀವನದಲ್ಲಿ ನೀವು ನಿಮ್ಮ ದೇವರ ಮೇಲೆ ಇಟ್ಟಿರೋ ನಂಬಿಕೆ ಬಿಡ್ಲಿಕ್ಕೆ ಹೋಗಬೇಡಿ. ಕಷ್ಟದ ಕಾಲದಲ್ಲಿ ಖಂಡಿತ ಬರುವವರು. ನನಗೆ ಗೊತ್ತು ಎಷ್ಟೋ ಜನರ ಜೀವನದಲ್ಲಿ ಕಷ್ಟ ಇದೆ, ಆ ದುಃಖ ಇದೆ. ಆದರೆ ಮತ್ತೆ ಹೇಳ್ತಾ ಇದ್ದಾನೆ, ಆ ಕಷ್ಟ, ಆ ದುಃಖ ಏನೋ ಒಂದು ಕಾರಣಕ್ಕೆ ಬಂದಿದೆ. ಅದನ್ನು ಅದರಿಂದ ನೀವು ಏನು ಕಲಿಬೇಕು ಅದನ್ನು ಕಲಿತಾದ ತಕ್ಷಣ ಆ ಕಷ್ಟ ಸುಖ, ಆ ಕಷ್ಟ ದುಃಖ ನಿಮ್ಮ ಜೀವನದಿಂದ ಹೋಗಿಬಿಡುತ್ತೆ. ಸುಖ 100% ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತೆ. ಆ್ಯಂಡ್ ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಉದೋ ಉದೋ ಹುಲಿಗೆಮ್ಮ ಅನ್ನೋ ಹಾಡು. ಇದಾದ ತಕ್ಷಣ ಶಿವ ಶಿವ, ಈ ಗೀತೆ ವೀರಂ ಚಿತ್ರದ್ದು. ಅದಾದ ತಕ್ಷಣ ಬ್ರಹ್ಮ ಕಳಶ, ಈ ಗೀತೆ ಫ್ರಮ್ ದ ಮೂವಿ ಕಾಂತಾರ ಅ ಲೆಜೆಂಡ್. ಅದಾದ ತಕ್ಷಣ ಶ್ರೀ ಕೃಷ್ಣ ಫ್ರಮ್ ದ ಮೂವಿ ಭಜರಂಗಿ. ಅದಾದ ತಕ್ಷಣ ಬ್ರಹ್ಮ ವಿಷ್ಣು ಶಿವ, ಎಸ್ ಈ ಗೀತೆ ಎಕ್ಸ್ಕ್ಯೂಸ್ ಮೀ ಚಿತ್ರದ್ದು. ಹಿಂಗಿದೆ ಗೀತೆಗಳ ಲೈನಪ್. ಇದು ವರ್ಷದ 6ನೇ ತಿಂಗಳು, ತಿಂಗಳಿನ 15ನೇ ದಿನ, ಶುಭ ಶುಭ ಸೋಮವಾರ, June 15, 2026. ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ ಸ್ಪೆಷಲ್ ಕಾರ್ಯಕ್ರಮ ಹಾಡನ್ನು ಕೇಳಿ ಮಜಾ ಮಾಡಿ.

0: ಒಂದೊಳ್ಳೆ ಉತ್ತಮ ಹಾಡು ರೆಡಿ ಆಗಿದೆ. ವೀರಂ ಚಿತ್ರದ್ದು ಆತ್ಮೀಯ ಸ್ನೇಹಿತರೆ, ಆನಂದ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು. ಮಂಜುನಾಥ್ ಅವರೇ, ನಿಮ್ಮ ಒಂದು ಆ ಘಟನೆ ಬಗ್ಗೆ ನೀವು ಅನುಭವವನ್ನು ಹಂಚ್ಕೊಂಡ್ರಿ. ಯೇಸಪ್ಪ, ಇವತ್ತಿಗೂ ಅದು ನಾನು ಮರೆಯೋದಿಲ್ಲ. ದೇವರಿದ್ದಾರೆ ಅಂತ ನನಗೊಂದು, ದೇವರು 100% ಇದ್ದಾರೆ ಅದ್ರಾಗ ಡೌಟ್ ಇಲ್ಲ. ಆದರೆ ಕಷ್ಟದ ಸಮಯದಲ್ಲಿ ಪ್ರೀತಿಯಿಂದ ದೇವರನ್ನು ಕರಿತಾರೆ, ಖಂಡಿತ ದೇವರು ಬಂದೇ ಬರ್ತಾರೆ. ಒಳ್ಳೆ ಅನುಭವವನ್ನೂ ಕೊಡಬಹುದು, ಕೆಟ್ಟ ಅನುಭವನೂ ಕೊಡ್ಬೋದು. ನಾನು ನೋಡಿ ಮತ್ತೆ ಹೇಳ್ತಾ ಇದ್ದೇನೆ, ಬೈಕ್ನಲ್ಲಿ ಕೂತಿದ್ದೆ, ನಮ್ಮ ವಾಸ್ ಕಂಟಿನ್ಯೂಸ್ ಕೇಳತ್ತಾಳೆ ನನಗೆ, ನೀನು ಯಾಕೆ ಶಾಂತ್ ಕುಂತೀನಿ, ನೀನು ಯಾಕೆ ಶಾಂತ್. ನಾನು ಯಾಕೆ ಶಾಂತ್ ಕುಂತೇನೆ ಅಂದರೆ, ನಾರ್ಮಲಿ ಯಾವುದೇ ಒಂದು ನಿರೂಪಣೆ ಕಾರ್ಯಕ್ರಮಕ್ಕೆ ಹೋಗಬೇಕು, ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನಗಿಸೋ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂದರೆ, ನನಗೆ ನನ್ನ ಒಂದು ಏನಂತಾರೆ ಎನರ್ಜಿ ಸೇವ್ ಮಾಡಿಟ್ಕೋಬೇಕು, ಶಾಂತವಾಗಿರಬೇಕು ಅನ್ನೋ ಒಂದು ವಿಚಾರದಲ್ಲಿ ಗಾಡಿ ಹೊಡೀತಾ ಇದ್ದೆ. ಆಚೆ ತಲೆಯಾಗಿ ನಡೆದಿತ್ತು, ಇವ ಏನಾದರೂ ಮಾಡ್ತಾನೋ, ಮುಂದೆ ಹೋಗೋ ವ್ಯಕ್ತಿ ಏನಾದರೂ ಮಾಡ್ಬೋದು ಅಂತ. ನಾನು ಎರಡಕ್ಕೂ ಸಿದ್ಧನಾಗಿದ್ದೆ. ಸೊ ಸ್ನೇಹಿತರೆ, ಇದರಿಂದ ಕಲಿಯೋದು ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ಎರಡಕ್ಕೂ ಸಿದ್ಧರಾಗಿರಿ ಅಷ್ಟೇ. ಸೊ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಶಿವ ಶಿವ ಶಿವ ಈ ಗೀತೆ ರಿಕ್ವೆಸ್ಟ್ ಮಾಡಿರೋವರು ಕಾರ್ಯಕ್ರಮದಲ್ಲಿ ಆನಂದ್ ಅವರು. ಸೊ ಸ್ನೇಹಿತರೆ, ಈ ಗೀತೆ ಆದ ತಕ್ಷಣ ಪವಿತ್ರ ಅವರು ರಿಕ್ವೆಸ್ಟ್ ಮಾಡಿರುವ ಬ್ರಹ್ಮ ಕಳಶ ಅನ್ನೋ ಹಾಡು ಬರ್ತಾ ಇದೆ. ಸೊ ಸ್ನೇಹಿತರೆ, ದಿಸ್ ಇಸ್ ನಿಮ್ಮೊಂದಿಗೆ ನಾವು, ಶುಭ ಸೋಮವಾರ ಚಿತ್ರಮಂದಿರ ಸ್ಪೆಷಲ್ ಕಾರ್ಯಕ್ರಮ. ಕಾರ್ಯಕ್ರಮದ ಮುಂದಿನ ಗೀತೆ ಪ್ರಸಾರವಾಗುತ್ತೆ, ಅದಕ್ಕಿಂತ ಮುಂಚೆ ಒಂದು ಜಾಹೀರಾತು.
1: ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ, 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
0: ಆತ್ಮೀಯ ಸ್ನೇಹಿತರೆ, ನಿಮ್ಮೊಂದಿಗೆ ನಾವು, ಸ್ಪೆಷಲ್ ಚಿತ್ರ ಮಂದಿರ ನೀವು ಕೇಳ್ತಾ ಇದ್ದೀರಾ. ಬನ್ನಿ ಮುಂದಿನ ಹಾಡನ್ನ ಕೇಳೋಣ. ಇದು ಬೆಳಗಾವಿಯ ಮೊಟ್ಟಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು.

0: ಲನಯ್ಯ ನಮ್ಮ ಕೈಯಾಗ. ಸ್ನೇಹಿತರೆ, ಗೀತೆ ಕೇಳಿ ಎಂಜಾಯ್ ಮಾಡಿದ್ರಲ್ಲ. ಸ್ನೇಹಿತರೆ, ಕಾರ್ಯಕ್ರಮದ ಮುಂದಿನ ಗೀತೆ ರೆಡಿ ಆಗಿದೆ. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ದಾರಿಯು ಗೊತ್ತಿಲ್ಲ, ದಾರಿಯು ತೋರಿಸಿದೆ ಶಿವನೇ ನನಗೆ ನಮ್ಮ ತಾಯಿಗೆ. ಈ ಒಂದು ಘಟನೆಯಿಂದ ನಮ್ಮ ನೀವು ಪೂಜಿಸೋ ದೇವರಲ್ಲಿ ಭಕ್ತಿ ಡಬಲ್ ಮಾಡಿ, ಅದೇ ಒಂದು ಮಾರ್ಗ ಈ ಕಲಿಯುಗದಲ್ಲಿ. ಸೊ ಸ್ನೇಹಿತರೆ, ಕಾರ್ಯಕ್ರಮದ ಮುಂದಿನ ಹಾಡು ರೆಡಿ ಆಗಿದೆ. ಪವಿತ್ರ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು. ಆ ಗೀತೆ ಪ್ರಸಾರ ಆಗುತ್ತೆ, ಅದರಿಗಿಂತ ಮುಂಚೆ ಒಂದು ಜಾಹೀರಾತು.
1: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-0335 218 or at 9449821222. Visit kcpt.kaher.edu.in. KLE College of Physiotherapy, empowering your future in healthcare.
2: ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kaher.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ. KLE ಫಾರ್ಮಸಿ ಕಾಲೇಜು ಬೆಳಗಾವಿ, 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.klefarm.edu. ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ, ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35ಕ್ಕೂ ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ವರ್ಷಕ್ಕಿಂತ ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ. KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ, ENT OPD ಸಂಖ್ಯೆ 16.
3: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607. ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್, ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ. KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ. ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಆಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.
0: ಇದು ಬೆಳಗಾವಿಯ ಮಟ್ಟಮಲ್ಲ ರೇಡಿಯೋ ಕೇಂದ್ರ ವೇಣುಧ್ವನಿ 9.0 FM KLE ಕನಸು. ಕಾರ್ಯಕ್ರಮದ ಕೊನೆ ಗೀತೆಗಳೊಂದಿಗೆ ಮುಗಿಸ್ತಾ ಇದ್ದೇನೆ. ರಾಜೇಶ್ ಅವರು ಮೆಸೇಜ್ ಮಾಡಿದ್ದಾರೆ, ಯಾವ್ದಾದ್ರು ರೂಪದಲ್ಲಿ ದೇವರು ಬಂದು ಹೋಗುತ್ತಾರೆ, ಅದೇ ಆಗಿದೆ ನಿಮ್ಮ ಜೊತೆ. ಎಸ್, ಧನ್ಯವಾದ. ಆ್ಯಂಡ್ ಕೇಳು ಮಹಾದೇವ, ಗೀತೆ ನಿಮಗೂ ಬಹಳ ಇಷ್ಟ, ನನಗೂ ಗೊತ್ತು. ಬ್ರಹ್ಮ ಕಳಶ ಹಾಗೂ ನಂದನಂದನ ನೀನು ಶ್ರೀಕೃಷ್ಣ ಈ ಗೀತೆಗಳೊಂದಿಗೆ ಮುಗಿಸ್ತಾ ಇದ್ದೇನೆ ಇವತ್ತಿನ ನಿಮ್ಮೊಂದಿಗೆ ನಾವು. ಶುಭ ಸೋಮವಾರ, ವರ್ಷದ 6ನೇ ತಿಂಗಳು, ತಿಂಗಳಿನ 15ನೇ ದಿನ, ಶುಭ ಶುಭ ಶುಭ ಸೋಮವಾರದ ಸ್ಪೆಷಲ್ ಚಿತ್ರ ಮಂದಿರ. ಸ್ನೇಹಿತರೆ, ಈ ಚಿತ್ರಮಂದಿರ ಕಾರ್ಯಕ್ರಮದಲ್ಲಿ ತಾವು ತಮ್ಮ ಬಹುಮೌಲ್ಯ ಸಮಯ ಕೊಟ್ಟು ಕೇಳಿದ್ರಿ. ನನ್ನ ಒಂದು ಕೋರಿಕೆ ನಿಮ್ಮ ಮುಂದೆ ಇಟ್ಟಿದ್ದೇನೆ, ಆ ನಿಮ್ಮ ಪ್ರಾರ್ಥನೆಯಲ್ಲಿ ಆ ಬೇಡಿಕೆಯನ್ನು ಇಟ್ಕೊಳ್ಳಿ. ಒಳ್ಳೆ ಮಳೆ ಆಗಲಿ ನಮ್ಮ ಪ್ರೀತಿಯ ಬೆಳಗಾವಿಯಲ್ಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ಳಿ. ಇನ್ನೊಬ್ಬರಲ್ಲಿ ದೇವರು ನೋಡಿ ಅಥವಾ ನಿಮ್ಮ ಇಷ್ಟವಾದ ದೇವರ ನಾಮ ಜಪ ಮಾಡ್ತಾ ಇರ್ರಿ. ನಾನ್ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದಲ್ಲಿ ಅಪ್ಪಕ್ಕ ಪ್ರೀತಿಯ ಹುಡುಗ ನಾನು ಮಂಜುನಾಥ್. ಹೋಗ್ತಾ ಹೋಗ್ತಾ ಹೇಳುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಂದ್ರೆ ಜೀವನದಲ್ಲಿ ಸಿಗಬಹುದು ನಾ ಕೇವತೆ. ಪೈಲ ಏನಾರ ಆಯಿ ಬಾಬಾ, ನಂತರ ಕಾಯ್ಪಾ ಜಿತನ ಕೇ ಗಾವ್ತೇರಿ ಬಾಬಾ, ಜೋ ಬಿ ದೇಗಾ ಮಾ ಬಾಪ್ ಕುತ್ರ ಜಿಂದಗಿ ಮೇ ವೋ ಕಲ್ಲಾಸ್. ಗುರು ಹಿರಿಯರು ಹೇಳಿರುವ ಮಾತು ಇದು 4ನೇ ದಿನದ ಜೀವನ. ಮಂಜುನಾಥ್ ಏನು ಹೇಳ್ತಾನಪ್ಪ, ಈ 4 ದಿನದ ಜೀವನದಲ್ಲಿ 4 ಕಾಸು ಸಂಪಾದಿಸಿ, 4 ಜನರನ್ನ ಸಹಾಯ ಮಾಡಿ, 4 ಜನರನ್ನ ಪ್ರೀತಿಸಿ ನಗಿಸಿ ಮನರಂಜಿಸಿ, ಕೊನೆಯಲ್ಲಿ 4 ಜನ ಮೇಲೆ ಮಕ್ಕಂಡು ದುನಿಯಾ ಬಿಟ್ಟು ಹೋಯ್ತಾ ಇರುದ ಇಷ್ಟೇ ಇರುವುದು ಜೀವನ. ಮತ್ತಿನ್ಯಾಕೆ ಮಾಡುವಿರಿ ಕೋಪ ತಾಪ ದ್ವೇಷ, ಖುಷಿಯಿಂದ ಇರ್ರಿ. ಖುಷಿಯಿಂದ ಇರಲಿಕ್ಕೆ ವೇಣು ಧ್ವನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಜೀವನದಲ್ಲಿ ಸಿಗುವ 2 ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡಿಕೊಳ್ಳುವ ಜನ, ಕೊನೆಯಲ್ಲಿ ಸಿಗುವ ಒಳ್ಳೆ ಮರಣ, ಇದು ಬರೀ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ? ತುತ್ತು ಅನ್ನ ತಿನ್ನೋಕೆ, ಬೊಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮಾನ ಮುಚ್ಚೋಕೆ, ಹಂಗ ಎಲ್ಲ ಜಾಗ ಸಾಕು, ಆಯಾಗಿರೋಕೆ ಇವೆಲ್ಲದವಲ್ರಿ ಈಗಿನ ಕ್ಷಣ ನಿಮ್ ಕಂಡೆ. ಇವು ಕೆಲವರಿಗೆ ಕನಸು, ನೀವು ಬದುಕೋ ಬದುಕು ಇನ್ನೊಬ್ಬರಿಗೆ ಕನಸು. ಅದಕ್ಕೆ ಹೇಳುದು ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡಿ ಮಾಡಿ ಮಾಡಿ ಮಾಡಿರಪ್ಪೋ ಮಾಡಿ ಕೆಲಸ, ಮಾಡಿರೋ ಕೆಲಸ, ಹೆಸರು ಮಾಡಬೇಕು ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು ಅಂತ ಕೆಲಸ ಮಾಡಿ. ಒಳ್ಳೆ ಕೆಲಸ ಈಗ ರೀ, ಈಗ ಖಡಕ್ಕ ಪಟ್ ಅಂತ ಮಾಡಿರಿ, ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯ ಸ್ನೇಹಿತರೆ, ಆದರೆ ಇನ್ನೊಬ್ಬರ ಪ್ರತಿ ಪ್ರೀತಿಯಿಂದ ಮಾತಾಡೋವ, ಸ್ವಂತ ತಂದೆ ತಾಯಿ ಮೇಲೆ ಒದರಾಣವ, ಅಂಥ ವ್ಯಕ್ತಿ ಮಾತ್ರ ಆಗಲಿಕ್ಕೆ ಹೋಗಬೇಡಿ, ನೆನಪಿರಲಿ. ಮಾತಾಡೋರು ಮಾತಾಡಿ ಮರ್ತಿರ್ತಾರು, ಕೇಳೋ ನೆನಪಿಟ್ಕೊಂಡು ಕೊರಕ್ತಿರ್ತಾರು. ನಾನು ಒಂದಿನ ಪೈ ನಮಸ್ಕಾರ ನಮಸ್ಕಾರ ನಮಸ್ಕಾರ.

ಕೆ ಎಲ್ ಇ ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ. ಕಾರ್ಯಕ್ರಮದ ಮೊದಲ

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ. ಕಾರ್ಯಕ್ರಮದ ಮುಂದಿನ

ಎಲ್ಲರಿಗೂ ಕೇಳಿದ್ರಿ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ ಇದು 90.4 FM KLE ಕನಸು ಮಂಜುನಾಥ್ ಪೈ ನಾನು ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಭಾವಗೀತೆಗಳ ಕಾರ್ಯಕ್ರಮವಿದು ಭಾವ ಸಂಗಮ.

ಸಾರ್ ಸೊಳ್ಳೆಗಳು, ಸೊಳ್ಳೆಗಳು ಸಾರ್ ಸೊಳ್ಳೆಗಳು. ಅಯ್ಯಯ್ಯೋ ಅಪ್ಪಪ್ಪ ಚಕ್ ಚಕ್ ಚಕ್, ಅಯ್ಯಯ್ಯೋ ಅಪ್ಪಪ್ಪ.

ಮಾಡುವ ಸೊಳ್ಳೆಗಳು ಸಾರ್ ಸೊಳ್ಳೆಗಳು ಸೊಳ್ಳೆಗಳು ಸಾರ್ ಸೊಳ್ಳೆಗಳು ಅಯ್ಯಯ್ಯೋ ಅಪ್ಪಪ್ಪ ಚಕ್ ಚಕ್ ಚಕ್ ಅಯ್ಯಯ್ಯೋ

சொல்லகளு சார் சொல்லகளு அய்யய்யோ அப்பப்பா சக் சக்

சொல்லுகளு சொல்லுகளு சார் சொல்லுகளு ஐயோ அப்பப்பா சட் சட்.

ಇದುವರೆಗೂ ಕೇಳಿದ್ರಿ ಭಾವಗೀತೆಗಳ ಕಾರ್ಯಕ್ರಮ ಭಾವ ಸಂಗಮ. ಈಗ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಗನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಸರ್ವೋದಯ ಪ್ರೀತಿಯ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ನಮಸ್ಕಾರ ಕೇಳ್ತಾ ಇದೀರಾ ಮೇನು ಧ್ವನಿ ನಾನಿ ಪಾಯಿಂಟ್ ಫೋರ್ ಎಫ್ಎಂ ಇದು ಕೆ ಎಲ್ ಈ ಕನಸು ಬಳಿಕ ಅವ್ಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಇದು ನಗಸೋ ಪ್ರಯತ್ನ ಮಾಡೋ ಕಾರ್ಯಕ್ರಮ ಏಕೈಕ ಕಾರ್ಯಕ್ರಮ ಹಾಸ್ಯ ಹೊನ್ನಲು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರ ಜೀವನದಲ್ಲಿ ನಾವು ಕೂಡ ಹೋಗಿರುತ್ತೇವೆ ಪ್ರವಾಸಕ್ಕೆ. ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ಹೋದಾಗ ಒಂದು ಕುತೂಹಲ ಇರುತ್ತೆ, ಹಾದಿ ದಾರಿ ಗೊತ್ತಿರುವುದಿಲ್ಲ. ಆ ಒಂದು ಲೊಕೇಶನ್ಗೆ ತಲುಪೋಕ್ಕಿಂತ ಮುಂಚೆ ಒಂದು ಚಿಂತಿ ಚಿಂತಿ ಚಿಂತಿ ಚಿಂತಿ ಬಿಟ್ರಪ್ಪೋ, ಚಿಂತಿ ಚಿಂತಿ ಬಿಟ್ರೆ ಆಗುತ್ತೀರಿ ಚಿರಂಜೀವಿ. ಇಂಥ ಒಂದು ಸಂದರ್ಭದಲ್ಲಿ ಆತ್ಮೀಯ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಎಲ್ಲ ಇಂಟರ್ನೆಟ್ ಮುಖಾಂತರ ನಮಗೂ ಗೊತ್ತಾಗಿದೆ, ಕೀ ಮ್ಯಾಪ್ಸನ್ನು ಬಳಸಿದ್ರೆ ಆ ಮ್ಯಾಪ್ನಲ್ಲಿ ಬರ್ತಾಳೆ ಒಬ್ಬಾಕಿ ಅಕ್ಕ, ಹೇಳ್ತಾಳೆ ಇಲ್ಲಿಂದ ರೈಟ್ ಹೊಡಿ, ಅಲ್ಲಿಂದ ಲೆಫ್ಟ್ ಹೊಡಿ, ಲೆಫ್ಟ್ ಹೊಡೆದ ಕೂಡಲೇ ರೈಟ್ ಹೊಡಿ, ರೈಟ್ ಹೊಡೆದ ಕೂಡಲೇ ಹೋಗಿ ತೆಗಿನ್ಯಾಕ್ ಬೀಳ್ಬೇಡವೋ ದೋಸ್ತ ಅಂತ ಹೇಳ್ತಾರೆ. ಸೊ ಸ್ನೇಹಿತರೆ, ಹಿಂಗೆ ನಾವು ಪ್ರವಾಸ ಮಾಡುವಾಗ ಜಿ ಪಿ ಎಸ್ಸು ಮ್ಯಾಪನ್ನು ಬಳಸ್ತಿರ್ತೇವೆ. ಅಂಥ ಸಂದರ್ಭದಲ್ಲಿ ನಾನು ಒಂದು ಸಲ ಮ್ಯಾಪನ್ನು ಬಳಸ್ಕೊಂಡು ಕಾರ್ನಲ್ಲಿ ಹೋಗುವಾಗ ಎಲ್ಲೋ ಡೆಡ್ ಎಂಡ್ ಕಡೆ ಹೋಗಿ ನಿಂತೈತಿ, ಆದ್ರೂ ಮ್ಯಾಪ್ನಾಗ ಹೇಳತ್ತದ ಮುಂದಿನಿಂದ ರೈಟ್ ಹೊಡೀರಿ, ರೈಟ್ ಹೊಡೆದು ಲೆಫ್ಟ್ ಹೊಡೀರಿ ಅಂತ. ನಮ್ಮ ಡ್ರೈವರ್ ಬಾ ಯಾಕತ್ರಿ, ಏನೋ ಇದ ಇಲ್ಲಿ ಲೆಫ್ಟ್ ಎಲ್ಲಿ ಹೊಡಿಲಿ ರೈಟ್ ಎಲ್ಲಿ ಹೊಡಿಲಿ, ಮುಂದೆ ಹೋದ್ರೆ ಗಾಡಿನ ನುಗ್ಗಿ ಹೊಡಿದಂಗೆ ಆಗ್ತದ, ಸರಿ ರಿವರ್ಸ್ ತೊಗೋತೇನೆ, ನಾಲ್ಕು ಜನರಿಗೆ ಕೇಳ್ತೇನೆ. ನಾಲ್ಕು ಜನರಿಗೆ ಕೇಳೋದ್ರಲ್ಲಿ ನಿಮ್ಗೆ ಇವತ್ತೊಂದು ಮಾತು ಹೇಳ್ತೇನೆ ಆತ್ಮೀಯ ಸ್ನೇಹಿತರೆ, ಗೊತ್ತಾಗಿದೆ ನಮ್ಮ ಭಾರತ ದೇಶದಲ್ಲಿ ಡಾಕ್ಟರ್ ಇಂಜಿನಿಯರ್ ಎಲ್ಲ ರೀತಿಯ ಪ್ರೊಫೆಷನ್ ಇದೆ. ಊರು ಬಿಟ್ಟು ಊರು ಹೋದಾಗ ಆಚೆ ಕುಂತಾಗ ಅಲ್ಲಿ ಆದಿ ಹೇಳೋ ಒಂದು ಪ್ರೊಫೆಷನ್ನು ಇರ್ತಾವ್ರಿ. ಎಸ್, ಯಾರಿಗೆ ಮಾರ್ಗದರ್ಶನ ಬೇಕು ಅಂಥವ್ರಿಗೆ ಟೀ ಅಂಗಡಿ ಕಡೆ ಒಬ್ಬರು ಕುಂತಿರ್ತಾರ್ರಿ, ಅಣ್ಣ ಇದು ಎಲ್ಲಿ ಹೋಗ್ಬೇಕಣ್ಣ ಅಂತ ಹೇಳಿದ್ರೆ ಸಾಕು, ಎದ್ದು ಒಳಗೆ ಬಂದು ಕಾರ್ನಾಗ ಕೈ ಹಾಕಿ ಹೇಳ್ತಾರೆ, ಹಿಂಗೆ ತೊಗೊಂಡು ಲೆಫ್ಟ್ ಹೊಡ್ರಿ, ಲೆಫ್ಟ್ ತೊಗೊಂಡು ಮುಂದೆ ಹೊಡ್ರಿ, ನಾನು ಕೈ ಸ್ವಲ್ಪ ತೆಳಗ್ ಮಾಡಿರಣ್ಣ. ಇಷ್ಟು ಪ್ರೀತಿಯಿಂದ ಹೇಳ್ತಾ ಇರೋ ನಮ್ಮ ಭಾರತ ದೇಶದಲ್ಲಿ ಆತ್ಮೀಯ ಸ್ನೇಹಿತರೆ, ದಾರಿ ತಪ್ಪಿದ್ರೆ ಸಾಕು ಅಥವಾ ದಾರಿ ಎಲ್ಲೈತಿ ಅಂತ ಕೇಳ್ರಿ, ನಿಮಗೆ ಕಾರ್ ಗಾಡಿನಾಗ ಕುಂದಿಸಿ ಅಥವಾ ಅವ್ರದ್ದು ಸೈಕಲ್ಲು ಟೂ ವೀಲರ್ ತೊಗೊಂಡು ಬಂದು ನಿಮ್ಮನ್ನ ಮಾರ್ಗವನ್ನು ತೋರಿಸ್ತಾರೆ. ಅಂತ ಸಂದರ್ಭದಲ್ಲಿ ನಮ್ಮ ಮಸಲಕ್ಷ್ಮಿ ಏನೋ ಡೌಟ್ ಮಾಡ್ಯಾಳ ನೋಡ್ರಿಪ್ಪ ನಮ್ಮ ಪ್ರೀತಿಯ ಆರಾಮರಾಜು ಮೇಲೆ. ಆ ಡೌಟ್ ಮಾಡಿರೋ ಕಾರಣ ಏನು ಏನೆಲ್ಲ ತಿಳಿಸುವೆ. ಆದ್ರೆ ಅದ್ರಿಗಿಂತ ಮುಂಚೆ ಒಂದು ಸೂಪರ್ ಹಿಟ್ ಆದ ಗೀತೆ ಕೇಳಿ ಮಜಾ ಮಾಡಿ. ನೀವು ಕೇಳ್ತಾ ಇದ್ರ ಹಾಸ್ಯ ಹೊನಲು ಸ್ಪೆಷಲ್ ಕಾರ್ಯಕ್ರಮ.

0: ಆತ್ಮೀಯ ಸ್ನೇಹಿತರೆ, ಹಾಡನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ, ನಾನು ಹೇಳಿದ್ನಲ್ಲ, ಒಂದು ಪ್ರವಾಸಕ್ಕೆ ನಾವು ಹೋದಾಗ ಮ್ಯಾಪ್ನ ಮೇಲೆ ಜಾಸ್ತಿ ಅವಲಂಬನೆ ಇರಲಾರದೆ ಆಚೆ ಇರೋ ಅಂದ್ರೆ ಅಲ್ಲಿರೋ ವ್ಯಕ್ತಿಗಳು, ಅಲ್ಲಿ ಒಂದು ಟೀ ಸ್ಟಾಲ್, ಟೀ ಅಂಗಡಿ, ಒಂದು ಕಿರಾಣಿ ಅಂಗಡಿ ಹೊರಗಡೆ ಇರೋ ವ್ಯಕ್ತಿಗಳು, ಅವರೊಂದಿಗೆ ನಾವು ಮಾತನಾಡಿದ್ರೆ ಕರೆಕ್ಟ್ ಆಗಿ ಮಾರ್ಗವನ್ನು ತೋರಿಸಿಕೊಡ್ತಾರೆ. ಇಲ್ಲದಿದ್ದರೆ ಸ್ನೇಹಿತರೆ, ಸಮಸ್ಯೆ ಮೇಲೆ ಸಮಸ್ಯೆ, ನನಗೂ ವೈಯಕ್ತಿಕವಾಗಿ ಆಗಿದೆ, ನಿಮಗೂ ವೈಯಕ್ತಿಕವಾಗಿ. ಈ ಮ್ಯಾಪನ್ನ, ಗೂಗಲ್ ಮ್ಯಾಪನ್ನ ನಾವು ಅಳವಡಿಸಿಕೊಂಡು ಆ ಮಾರ್ಗದ ಏನ್ ತೋರ್ಸಾಗದ ಅದರ ತಕ್ಕಂಗೆ ನಾವು ಆ ಹಾದಿಗೆ ತಲುಪೇ ಇಲ್ಲ. ಆತ್ಮೀಯ ಸ್ನೇಹಿತರೆ, ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ನಮ್ಗೆ ಎಲ್ಲಿ ಹೋಗ್ಬೇಕು ಅಲ್ಲಿ ಬಹಳ ಸಮೀಪದ ಹಾದಿ ತೋರಿಸುವುದಿಲ್ಲರಿ, ಅದು ದೂರದಿಂದ ಸುತ್ತ ಹಾಕಿ ಅಲ್ಲಿ ಹೋಗೋ ಮಟ್ಟ ಸಾಕಾಗಿರುತ್ತೆ. ಸೊ ಅಂತ ಸಂದರ್ಭದಲ್ಲಿ ನಾನೇನು ಹೇಳಿದೆ ಬ್ರೇಕ್ನ ಮುಂಚೆ, ನಮ್ಮ ಲಕ್ಷ್ಮಿಯವರು ಡೌಟ್ ಮಾಡ್ಯಾರಂತ. ಡೌಟ್ ಮಾಡ್ಯಾರ, ಯಾಕೆ ಡೌಟ್ ಮಾಡ್ಯಾರ ಅನ್ನೋ ಕೇಳೋ ಮಾತೇ ಮರೆತು ಬಿಟ್ಟೆ. ಅಯ್ಯ ಮಸ್ಲಕ್ಷ್ಮಿಯವರೇ, ಡೌಟ್ ಯಾಕೆ ಮಾಡಿದ್ರಿ? ಮಂಜುನಾಥ್ ಸರ, ನೀವು ಒಂದು ಮಾತು ಹೇಳ್ರಿ, ನಾನು ಹೇಳೋದು ಕರೆಕ್ಟು, ಈಕೆ ಹುಡುಗಿ ಹೇಳೋ ಕರೆಕ್ಟು?
1: ಇತ್ರಾಗ ಎಲ್ಲಿ ಹುಡುಗಿ ಬಂದ್ಲ ಮಂಚು, ನೀ ನನಗ ಒಂದು ಮಾತು ಕೇಳೋ ಮಾರಾಯ. ಇತ್ರಾಗ ಎಲ್ಲಿ ಹುಡುಗಿ ಬಂದಾಳ? ಇದು ಯಾರೋ ಒಂದು ಕಂಪ್ಯೂಟರ್ ಮಾತಾಡಕತ್ತೈತಿ, ನಿಲ್ಲೋ ಇದ ಕಂಪ್ಯೂಟರ್ ನಿಲ್ಲಿದ್ದ
0: ಕಂಪ್ಯೂಟರ್ ಮೊಬೈಲ್. ಒಂದು ನಿಮಿಷ, ಇನ್ನೊಂದು ಹುಡುಗಿ ಅಂದ್ರೆ ಎಷ್ಟು ಜನ ಹೋಗಿದ್ರು ನೀವು ಪ್ರವಾಸಕ್ಕೆ? ಇಬ್ಬರ ಹೋಗಿದ್ರು, ಇನ್ನು ಮೂರು ಮಂದಿ ಅಂದ್ರೆ ಇನ್ನೊಂದು ಹುಡುಗಿ.
1: ಅಯ್ಯೋ, ಇನ್ನೊಂದು ಹುಡುಗಿ ಇದ್ರಿಗಿಲ್ರಿ, ಇವ್ರ ಮೊಬೈಲ್ನಾಗ ಹುಡುಗಿ ಇದಲ್ ನೋಡ್ರಿ ಮಂಜುನಾಥ್ ಸರ.
0: ಮೊಬೈಲ್ನಲ್ಲಿ ಹುಡುಗಿ? ಆರಾಮರಾಜು, ನೀವೇನ್ರಿ ಅಫೇರ್ ಮಾಡಾಕತ್ತೀರಿ?
1: ಏ ಅಪೇರ್ ಗಿಪೇರ್ ಪಪೇರ್ ಏನಿಲ್ಲೋ ಮಾರಾಯ, ಹೆಗ ಪಪ್ಪು ತಿನ್ನಂಗಿಲ್ಲ ನಾ, ಏನ ಅನ್ನಾಕತ್ತೀನಿ ನಾ? ಇಲ್ಲಿ ನೋಡಿ, ಇದು ಹುಡುಗಿ.
0: ಈ ಹುಡುಗಿ ಅಲ್ರಿ, ಇದು ಮ್ಯಾಪ್ ಐತಿ.
1: ಏ ಮ್ಯಾಪ್ನಾಗ ನೀ ಲೆಫ್ಟ್ ರೈಟ್ನಾಗ ಐಕ ಹುಡುಗಿ ಬಂದು ಹೇಳ್ತಾಳೆ ನೋಡ, ಅದ ಅಂತ ತಿಕ್ಕೊಂಡಾಳು. ಓಪ ಮಂಚು, ನಾ ಏನು ಮಾಡಲಿ ಓ ಮಾರಾಯ.
0: ಸೊ ಆ ಹುಡುಗಿ ಸೇಮ್ ಆ ರೀತಿ, ಮಸ್ ಲಕ್ಷ್ಮಿಯವರೇ, ಅದು ಹುಡುಗಿ ಅಲ್ಲ, ಹುಡುಗಿ ಧ್ವನಿ.
1: ಆದ್ರೂ ಆಕೆ ಹೇಳೋದು ಕರೆಕ್ಟ್, ನಾನು ಹೇಳೋದು ತಪ್ಪೇನ್ರಿ ಮಂಜುನಾಥ್ ಸರ? ನಾನಲ್ಲಿ ನೀರು ಬಾಟ್ಲಿ ತಗೊಳಕ್ ಹೋದಾಗ ಅವ್ರ ಕಡೆ ಕೇಳಿದ್ನ, ಅವ್ರು ಹೇಳಿದ್ರು ಬಾವಿ ಕಟ್ಟೆ ಅಂದ್ರೆ ರೆಫ್ಟ್ ಹೊಡಿರಿ ಅಂತ. ಯಾಕೆ ಹುಡುಗಿ ಹೇಳಾಕತ್ತಾಳು ಕರೆಕ್ಟ್ ಅಂತ ಹೇಳ್ತಾಳು ನೋಡ್ರಿಪ್ಪ ಮಂಜುನಾಥ್ ಸರ್. ಇವ್ ನನಗೆ ಬಿಟ್ಟು ಯಾವತ್ತೂ ಇವ್ರು ಬೇರೆಯವ್ರ ಮೇಲೆ ವಿಶ್ವಾಸ ಮಾಡ್ತಾರ್ರಿ ಮಂಜುನಾಥ್ ಸರ್, ನನಗಂದ್ರೆ ಸಾಕಾಗೈತ್ರಿಪ್ಪ.
0: ಒಂದು ನಿಮಿಷ, ಈಗ ಬಾವಿ ಕಟ್ಟೆಯಿಂದ ಲೆಫ್ಟ್ ಹೊಡಿಬೇಕಂತ ಯಾರು ಹೇಳಿದ್ರು ನನಗೆ ಅರ್ಥ ಆಗ್ತಾ ಇಲ್ಲ. ನೀವು ಯಾರಿಗೆ ಕೇಳಿದ್ರಿ?
1: ಅಲ್ಲ, ಅವರಲ್ಲಿ ನನಗೊಂದು ಸ್ವಲ್ಪ ನೀರಿನ, ಈಗ ಬಿಸಿಲಾಗ ನೀರು ಬೇಕಲ್ರಿ ಮಂಜುನಾಥ್ ಸರ, ನೀರು ತೊಗೊಳಕಂತ ನಾನು ಅಲ್ಲಿ ಒಂದು ಅಂಗಡಿಯಾಗ ಹೋದ್ನಿ. ಆ ಅಂಗಡಿ ಮಾಮ ಕೇಳಿದ್ರಿ ಇಲ್ಲಿಂದ ಈ ಒಂದು ಸ್ಥಳಕ್ಕೆ ಹೆಂಗೆ ಹೋಗ್ಬೇಕು ಅಂತ. ಅವ್ರಂದ್ರೆ ಅಲ್ಲಿ ಬೌಡಿ ಐತೆ ನೋಡ್ರಿ, ಬೌಡಿಯಿಂದ ಲೆಫ್ಟ್ ರೈಟ್ ಹೊಡೀರಿ, ಸ್ಟ್ರೇಟ್ ಆಗಿ ಹೋಗ್ರಿ ಅಂತ ಹೇಳಿದ್ರು. ಇವರು ಏನಂತಾರೆ ನೋಡ್ರಿಪ್ಪ ಈ ಹುಡುಗಿನ ಕೇಳಿ. ಏ ಮಂಚು, ಆಕೆ ಹುಡುಗಿ ಅಂತ ಹೇಳ್ತಾಳು ನೋಡೋ ಮಾರಾಯ, ಮ್ಯಾಪ್ ಹಚ್ಚೇನು. ಆ ಮ್ಯಾಪ್ನಾಗ ಅದ ಶೋ ಡಿರೆಕ್ಷನ್ ಅಂತ ಹೇಳಿದ್ರೆ ಸಾಕು, ಆಕೆ ಕೂಗಾಕ್ ಚಾಲು ಮಾಡ್ತಾಳೆ, ಲೆಫ್ಟ್ ಹೊಡಿ, ರೈಟ್ ಹೊಡಿ, ರೈಟ್ ಹೊಡಿ, ಲೆಫ್ಟ್ ಹೊಡಿ ಅಂತ. ಅದ್ರಾಗ ಆಕೆ ಹುಡುಗಿಂದ ಹೆಸರು ಬಂದದೋ ಮಾರಾಯ. ಆಕೆ ಡೌಟ್ ಮಾಡಾಕತ್ತಾಳ ಅದ್ರ ಮೇಲೆ. ನಾನು ಏನು ಮಾಡಲಿ ಅಪ್ಪ ಮಂಜು, ಇಂಥ ಸಣ್ಣ ಸಣ್ಣ ವಿಷಯಕ್ಕೆ ಡೌಟ್ ಮಾಡ್ಕೊತ್ಕೊಂಡ್ರೆ ಜೀವನ ಹೆಂಗಾಗ್ತದ? ಹಾಂ, ನಿಮಗಂತರೂ ಸಾಕಾಗಿದ್ದು ಬಿಡ್ರಿ, ನನ್ನ ಜೊತೆ ನಾನು ಎಲ್ಲರೂ ಹೋಗ್ಬಿಡ್ತೀನಿ. ಹೋಗ್ತಿ ಹೋಗ್ತಿ ಅಂತ ಹೇಳ್ತೀವಿ, ಹೋಗೋದಾ ಇಲ್ಲ ಮಂಜು, ಏನಾರು ಮಾಡಪ್ಪ.
0: ನೀವಿಲ್ಲಿ ಜಗಳ ಮಾಡಕ್ಕೆ ಬಂದಿರೇನ್ರಿ? ಅದು ಮಸ್ಲಕ್ಷ್ಮಿ, ನೀವು ಎಲ್ಲೂ ಹೋಗಕ್ಕೆ ಹೋಗ್ಬೇಡ್ರಿ, ಆರಾಮ್ಸೆ ಇರ್ರಿ. ಅದು ಏನಿದೆ ನೋಡಿ, ಅದು ಮಹಿಳೆ ಅಂದರೆ ಅದು ರಿಯಲ್ ಮಹಿಳೆ ಅಲ್ಲ, ಅದು ಕಂಪ್ಯೂಟರ್, ಕಂಪ್ಯೂಟರ್ ಅಲ್ರಿ ಅದು.
1: ಹಾಂ, ನೀನು ಕಂಪ್ಯೂಟರ್ ಗಿಂಪ್ಯೂಟರ್ ಅನ್ನ, ಮೊಬೈಲ್ನಾಗಿರೋ ಈಗ ಆ ಧ್ವನಿ ಚೇಂಜ್ ಮಾಡಕಣ. ಧ್ವನಿ ಚೇಂಜ್ ಮಾಡಕ್ಕೆ ನಾ ಇನ್ನೇನು ಬೇರೆ ಗಾಯಕರ ಧ್ವನಿ ತೊಗೊಂಡು ಬರಲಿ ಮಂಚು? ಆ ಥರ ಏನೈತೆ ಅದ ಮಾಡೋದಪ್ಪ.
0: ಹೌದ್ರಿ ಮಸ್ ಲಕ್ಷ್ಮಿ, ಅದು ಮಹಿಳೆಯರ ಧ್ವನಿನೇ ಬರುತ್ತೆ, ನೀವು ಯಾಕೆ ಅದನ್ನ ಚಿಂತೆ ಮಾಡಾಗತ್ತೆ?
1: ಚಿಂತೆ ಮಾಡೋದಷ್ಟೇ ಅಲ್ಲ, ಗಾಡಿ ಹೊಡಿಯುವಾಗ ಅವ್ರು ಹೇಳ್ತಾ ಇದ್ರು ನೀನು ಹೇಳಿದ ಮಾರ್ಗನ ತಪ್ಪು ಅಂತ. ಆಮೇಲೆ ಎಲ್ಲೋ ಹೋಗಿ ಹಾಸ್ಬಿಟ್ಟಾರ್ರಿಪ್ಪ ಗಾಡಿ. ಮಂಚು, ಇವತ್ತು ಮಾತ್ರ ಒಂದು ಮಾತು ಗೊತ್ತಾತು ನೋಡ, ಆ ಗೂಗಲ್ ಮ್ಯಾಪನ್ನ ನೋಡಿ ನೀನು ನಂಬಿ ಜೀವನ ಮಾಡಕ್ಕೆ ಹೋಗ್ಬೇಡ. ಅಕ್ಕಿ ತೋರ್ಸಕತ್ತಾಳು, ನಾನು ರೋಡ್ ಬಿಟ್ಟ ಆ ಮ್ಯಾಪನ್ನ ನೋಡ್ಕೋದು ಗಾಡಿ ಓಡಿಸಿನ ಖಡ್ಡನ್ಯಾಗ ಹೋತೋ ಮಾರಾಯ.
0: ಖಡ್ಡ ಗಿಡ್ಡ ತೋರಿಸೋದಿಲ್ರಿಪ್ಪ ಮ್ಯಾಪ್ನಾಗ, ನೀವು ಜಾಗ್ರತೆ ಆಗಿ ಓಡಿಸಿದ್ರೆ ಆಗುತ್ತೆ. ನಂಬಬೇಕು ಅಷ್ಟು ನಂಬಾರ್ದು ನಮ್ಮ ಈ ಒಂದು ಮೊಬೈಲು ಇಂಟರ್ನೆಟ್ಟನ್ನು. ನಿಜ ಜೀವನದಲ್ಲಿ ಮನುಷ್ಯರನ್ನೊಂದಿಗೆ ಮಾತನಾಡಿದ್ರೆ ಒಂದು ಸ್ವಲ್ಪ ಹಾದಿ ಗೊತ್ತಾಗ್ತಿತ್ತಲ್ರಿ.
1: ಯಪ್ಪ, ಇದು ಒಂದು ದೊಡ್ಡ ಕಲಿಕೆ ನನಗೆ ಸಿಕ್ಕೈತೆ ನೋಡಪ್ಪ, ದೊಡ್ಡ ಪಾಠ ಸಿಕ್ಕೈತೆ.
2: ಹಾಂ, ನನ್ನನ್ನು ಬಿಟ್ಟು ಇನ್ನೊಂದು ಹೆಣ್ಮಕ್ಳಿಗೆ ನೀವು ನಂಬ್ರಿ.
1: ಏ ಮಂಚು, ನನಗೆ ಸಾಕಾಗೈತೆ, ಆಕೆ ಹೆಣ್ಮಕ್ಳನ್ನಾಗತ್ತಾಳೆ, ಅಲ್ಲಿ ಯಾರೂ ಇಲ್ಲೋ ಮಾರಾಯ, ನಾನು ಲಪಡಾನ ಮಾಡಿಲ್ಲ, ಮ್ಯಾಪ್ ಹಚ್ಚೇನೆ, ಮ್ಯಾಪ್ನಾಗಿರೋ ಹುಡುಗಿನ ಇನ್ನೊಂದು ಹುಡುಗಿ ಅಂತ ಹೇಳಕತ್ತಾಳು ನೋಡಪ್ಪ. ಏನು ಮಾಡೋದು, ಈ ಇದು ಮ್ಯಾಪ್ನಾಗಿರೋ ಹುಡುಗಿ ಅವಸ್ಥೆಯಾಗಿ ಬರ್ತದೆ.
0: ನೀವು ಅದ್ರಗಿಂತ ಚಲೋ ಇನ್ನೊಂದು ಊರಿಗೆ ಹೋದಾಗ ಅಲ್ಲಿ ಆಜುಬಾಜುದವ್ರನ್ನ ಕೇಳ್ರಿ, ಕೇಳಿ ಅವ್ರು ಹೇಳ್ತಾರೆ ನೀವು ಈ ಗ್ಯಾಪ್ನಾಗ ಹುಡುಗಿ ಅವಾಜ್ ಚೇಂಜ್ ಮಾಡ್ಬೇಕಂದ್ರೆ ನಾ ಈಗ ಸುಂದರ್ ಪಿಚಾಯಿ ಕಡೆ ಹೋಗ್ಬೇಕ.
2: ಯಾರ್ರಿ ಸುಂದರ್ ಪಿಚಾಯಿ?
0: ಗೂಗಲ್ ಓನರ್ ರೀ, ಅವ್ರಿಗೆ ಹೋಗಿ ಹೇಳ್ಬೇಕು ನೀವು ಮ್ಯಾಪ್ನಲ್ಲಿ ಹೆಣ್ಮಕ್ಳು ಅವಾಜ ತೆಗೀರಿ, ಇಲ್ಲಿ ಲಪಡ ಆಗೈತಿ ಅಂತ.
3: ಬಜ್ಜೋ ಪುಣ್ಯದ ಕೆಲಸ ಮಾಡಪ್ಪ ಈ ಧ್ವನಿನ್ಯಾಗ ಈ ಗಂಡಸರ ಆವಾಜ್ ಹಾಕಪ್ಪ, ನನಗಂತರೂ ಸಾಕಾಗೈತಪ್ಪ. ಮಂಜುನಾಥ ಒಂದು ಹಾಡು ಹಚ್ಚೋ ನೋಡೋಣ.
0: ಹಾಡ ಹಚ್ತೇನೆ, ನೀವೆಲ್ಲರೂ ಕೇಳಿ ಎಂಜಾಯ್ ಮಾಡಿ. ನೀವು ಕೇಳ್ತಾ ಇದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM KLE ಕನಸು ನಗಸೋ ಪ್ರಯತ್ನ ಮಾಡೋ ಏಕೈಕ ಕಾರ್ಯಕ್ರಮ ಹಾಸ್ಯ ಹನಲು.

0: ಆಲ್ರೈಟ್ ಆತ್ಮೀಯ ಸ್ನೇಹಿತರೆ, ಹಾಡನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ. ನೀವು ಇನ್ನೊಂದು ಊರಿಗೆ ಹೋದ್ರೆ ಮ್ಯಾಪ್ ಬಹಳ ಜಾಸ್ತಿ ಬಳಸ್ತಿರೋ ಅಥವಾ ಅಲ್ಲಿರೋ ಸ್ಥಳೀಯ ಜನರನ್ನ ಕೇಳ್ತಿರೋ? ನನ್ನ ಪ್ರಕಾರ ಮ್ಯಾಪ್ ಬಳಸಿ, ಆದ್ರೆ ಸ್ಥಳೀಯ ಜನರನ್ನ ಕೇಳಿದ್ರೆ ಗಮ್ಮತ್ತೆ ಬೇರೆ.
1: ನಾನು ಕೇಳಿದ್ನಲ್ಲ ಮಂಜುನಾಥ್ ಸರ, ಈಗ ನೀವೇ ಹೇಳ್ರಿ. ನಾನಲ್ಲಿ ಪಾನ್ಪಟ್ಟಿನಾಗ ನೀರಿನ ಬಾಟ್ಲಿ ತಗೊಳ್ಳೋ ಅವ್ರು ಹೇಳಾಕತ್ತಿದ್ರಿ. ಪೌಡಿ ಕಡೆ ಅಂದ್ರೆ ಸರಳ ಹೋಗ್ರಿ, ಇವರ ಲ್ಯಾಪ್ಟಾಪ್ ಹೊಡೆದ್ರು ನೋಡ್ರಿಪ್ಪ ಮಂಜುನಾಥ್ ಸರ.
2: ಏ ಮಚ್ಚೋ, ಈಗ ನನಗೆ ಏನು ಗೊತ್ತೋ, ನಾವು ಊರು ಬಿಟ್ಟು ಊರು ಹೋಗಿರ್ತೇವೆ, ಈಗ ಮ್ಯಾಪ್ನಾಗ ಎಲ್ಲ ತೋರಿಸಿರ್ತಾರೋ ಅದು ಕರೆಕ್ಟ್ ಇರ್ತದಂತ ತಿಕ್ಕೋತೇವಪ್ಪ. ಇನ್ನು ಮುಂದೆ ಅಲ್ಲಿ ಸ್ಥಳೀಯ ಜನರಿಗೆ ಕೇಳೋದು ಚಂದ ನೋಡಪ್ಪ ಮಂಚು.
0: ಅಂಥದ್ರಲ್ಲಿ ನಾನು ಹೇಳ್ತಾ ಇದ್ದೇನೆ, ನಮ್ಮ ಭಾರತ ದೇಶದಲ್ಲಿ ಅಡ್ರೆಸ್ ಎಲ್ಲೈತಿ ಹೇಳ್ರಿ ಅನ್ನೋದು ಅವ್ರ ಆ ಒಂದು ಕೆಲ್ಸಕ್ಕ ಅಂತ ಕುಂತಿರ್ತಾರೆ ನೋಡ್ರಿ, ಅವ್ರ ಕಡೆ ಹೋಗಿ ಕೇಳಬೇಕು. ಹಾದಿ ಕರೆಕ್ಟಾಗಿ ತೋರಿಸ್ತಾರೆ, ನೀವು ಕರೆಕ್ಟಾದ ಜಗೆಯಲ್ಲಿ ಬಹಳ ಸಮೀಪ ಏನು ಹಾದಿ ಇರುತ್ತೆ ಅದನ್ನ ಬಳಸಿ ನೀವು ಅಲ್ಲಿ ತಲುಪ್ತೀರ. ಆಯ್ತಾ
2: ಯಪ್ಪ? ಆಯ್ತುಪ್ಪ, ನೋಡಿಯಪ್ಪ ನಾನು ಬರ್ತೇನೆ, ನೀ ಬರ್ತೀಯ ಮಂಚು, ಹೋಗೋಣ. ಗೂಗಲ್ ಮ್ಯಾಪ್ ಇನ್ ಯೂಸ್ ಮಾಡೋದಿಲ್ಲವ್ವ, ನನಗೆ ಹೆಂಗ್ ನೋಡ್ತಾಳ ನೋಡಕ್ಕೆ.
1: ಏ ನಾನು ಹಂಗ ನೋಡ್ತಾ ಇಲ್ಲ, ಆ ಹೆಣ್ಮಕ್ಳ ವಾಸ್ ಚೇಂಜ್ ಮಾಡ.
2: ಏ ನನಗೆ ಮತ್ತೆ ಎಲ್ಲಿ ಕಾಣಿಸಾತಾಳ ನೋಡಪ್ಪ ಮಂಚು.
0: ನೀವಿಬ್ರು ಜಗಳ ಮಾಡೋದು ನಿಲ್ಸ್ರಿ ಸ್ನೇಹಿತರೆ. ಇದಾಗಿತ್ತು ಹಾಸ್ಯ ಹೊನ್ನಲು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ GPS ಮ್ಯಾಪ್ ಬಳಸೋದು ಕಮ್ಮಿ ಮಾಡ್ರಿ, ಸ್ಥಳೀಯ ಜನರನ್ನ ಜಾಸ್ತಿ ಕೇಳಿ, ಅದರಿಂದ ಮಾತುಕತೆ ಜಾಸ್ತಿ ಆಗುತ್ತೆ, ಮನುಷ್ಯರೊಂದಿಗೆ ಒಂದು ಸ್ವಲ್ಪ ಒಡನಾಟ ಜಾಸ್ತಿ ಆಗುತ್ತೆ, ಹೊಸ ಪರಿಚಯ ಆಗುತ್ತೆ. ಹಾ ನಡೀರಿ, ನಾನು ಮಂಜುನಾಥ್ ಪೈ ಹೀಗೆ ಕೇಳ್ತಾ ಇರಿ. ವೇನು ಧ್ವನಿ ಇದು ನಾಡಿ ಪಾಂಚೋರ ಎಂ ಕೆ ಎಲ್ ಈ ಕನಸು. ನಮಸ್ಕಾರ ನಮಸ್ಕಾರ ನಮಸ್ಕಾರ.
1: ನಾನು ಹೇಳಕ್ರಿ, ನಮಸ್ಕಾರ ನಮಸ್ಕಾರ.
2: ಏ ನೀ ಅವನ ಜೊತೆ ಅವನ್ ನೋಡಿ, ಈಗ ಮಂಜುನ್ ಕಾಪಿ ಮಾಡಾಕತ್ತಿಲ್ಲ ನಿನ್ನ, ನಿಂದು ಏನಾರು ತಗ್ಗಿ
0: ರೀ. ಮುಗಿಸ್ರಿ ಕಾರ್ಯಕ್ರಮ, ಹೇಳ್ರಿ ನಮಸ್ಕಾರ ನಂತರ. ನಾ ಹೇಳ
1: ನೋಡ್ರಿ ಇವ್ರು, ನಾನು ನಮಸ್ಕಾರ ಹೇಳ.
0: ಏ ಮುಗಿಸ್ರಿ ಮುಗಿಸ್ ಮುಗಿಸ್.
2: ಏ ಮಂಜು ಒಂದ ನಿಮಿಷ ನೋಡ್ತೇನೆ ನಾನು, ನಾನು ಹೇಳ್ತೇನೆ ನಮಸ್ಕಾರ ನಮಸ್ಕಾರ.
1: ನೋಡ್ರಿ ನೀವು ಕಾಪಿ ಮಾಡಕತ್ತಿರಲ್ರಿ ಮಾ, ನೀವು ಕಾಪಿ ಮಾಡ್ತಿರಲ್ರಿಪ್ಪ.
0: ನೋಡ್ರಿ ಮುಗಿಸ್ರಿ, ನನಗೆ ಹೋಗ್ಬೇಕು ಸ್ನೇಹಿತರೆ. ಬಾಯ್ ಬಾಯ್, ನಮಸ್ಕಾರ.

0: जी।
1: अब एयर कंडीशन क्लासरूम्स में वर्ल्ड क्लास लैब्स के साथ KLE कॉलेज ऑफ फार्मेसी एयरपोर्ट रोड।
2: ರೈತ ಬಾಂಧವರ ಗಮನಕ್ಕೆ ಸಮತೋಲನ ರಸಗೊಬ್ಬರ ಬಳಕೆ ಕುರಿತು ಸಲಹೆ. ಬೆಳಗಾವಿ ಜಿಲ್ಲೆಯಲ್ಲಿ ಮುಂಗಾರು ಸಿದ್ಧತೆ ಭರದಿಂದ ಸಾಗಿದೆ. ರೈತರು ಮುಂಗಾರು ಬಿತ್ತನೆಗೆ ಬೇಕಾದ ಬೀಜ ಮತ್ತು ಗೊಬ್ಬರಗಳ ಸಂರಕ್ಷಣೆಯಲ್ಲಿ ತೊಡಗಿರುವರು. ಬಿತ್ತನೆ ಮಾಡುವ ಸಂದರ್ಭದಲ್ಲಿ ಹಾಗೂ ಮೇಲುಗೊಬ್ಬರ ಹಾಕುವ ಸಂದರ್ಭಗಳಲ್ಲಿ ಸಮತೋಲನ ರಸಗೊಬ್ಬರಗಳನ್ನು ಬಳಸುವುದು. ಉದಾಹರಣೆಗೆ, ಹೆಸರು ಬೆಳೆಗೆ 10 ಸಾರಜನಕ 20 ರಂಜಕ ಒದಗಿಸುವ ರಸಗೊಬ್ಬರ ಹಾಕುವಾಗ ಯೂರಿಯಾ ಮಾತ್ರ ಬಳಸದೆ 20-20-0-13-100 kg, 16-20-0 complex 100 kg ಅಥವಾ 12-32-16 complex 60 kg ಬಳಸಿದರೆ ಪೂರಕ ಪೋಷಕಾಂಶಗಳನ್ನು ಒದಗಿಸದಂತಾಗುತ್ತದೆ. ಇದೇ ರೀತಿ ವಿವಿಧ ಬೆಳೆಗಳಿಗೆ ಯೂರಿಯಾ ಒಂದೇ ಬಳಸದೆ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಬಳಸಿ ಒಳ್ಳೆಯ ಇಳುವರಿ ಪಡೆಯಿರಿ. ಯೂರಿಯಾ ಗೊಬ್ಬರ ಹೆಚ್ಚಿಗೆ ಬಳಸುವುದರಿಂದ ಮಣ್ಣು ಮತ್ತು ನೀರು ಕಲುಷಿತವಾಗಿ ಹಳ್ಳ ಕೊಳ್ಳ ನೀರಿನ ಮೂಲ ಸೇರಿ ಮಾನವನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುವುದು. ತಾಯಿಯ ಎದೆಯ ಹಾಲಿನಲ್ಲಿ ಯೂರಿಯಾ ಅಂಶ ಸೇರಿ ಮಕ್ಕಳಿಗೆ ಬ್ಲೂ ಬೇಬಿ ಸಿಂಡ್ರೋಮಾ ರೋಗ ಕಾಣಿಸಿಕೊಳ್ಳುತ್ತದೆ. ಆದ್ದರಿಂದ ಯೂರಿಯಾವನ್ನು ಮಿತವಾಗಿ ಬಳಸಿ ಹಾಗೂ ಎಲ್ಲರ ಆರೋಗ್ಯವನ್ನು ಕಾಪಾಡಿರಿ. ಯೂರಿಯಾ ಬದಲಾಗಿ ನ್ಯಾನೋ ಯೂರಿಯಾ ಸಿಂಪರಣೆ ಕೈಗೊಂಡು ಉತ್ತಮ ಇಳುವರಿ ಪಡೆಯಿರಿ. ಡಿಎಪಿ 18-46-0 ಸಾರಜನಕ ರಂಜಕ ಪೊಟ್ಯಾಷ್ ಒದಗಿಸುವ ಕಾಂಪ್ಲೆಕ್ಸ್ ಗೊಬ್ಬರವಾಗಿದ್ದು ಇದರಲ್ಲಿ ಪೊಟ್ಯಾಷ್ ಅಂಶ ಇರುವುದಿಲ್ಲ. ಕಾರಣ, ಇದರ ಬದಲಿಗೆ ಎಲ್ಲಾ ಬೆಳೆಗಳಿಗೆ ಇತರ ಕಾಂಪ್ಲೆಕ್ಸ್ ಗೊಬ್ಬರಗಳಾದ 15-17-17-19-19-19-19-19-20-20-20-20-20-16-12-16 ಗೊಬ್ಬರಗಳನ್ನು ಬಳಸಿ ಸಮತೋಲನ ಪೋಷಕಾಂಶ ಒದಗಿಸಿ ಉತ್ತಮ ಇಳುವರಿ ಪಡೆಯಿರಿ. ಡಿಎಪಿ ರಸಗೊಬ್ಬರದ ಬದಲಾಗಿ ನ್ಯಾನೋ ಡಿಎಪಿ ಗೊಬ್ಬರ ಸಿಂಪರಣೆ ಮಾಡಿರಿ ಹಾಗೂ ಬೀಜೋಪಚಾರ ಮಾಡಿ ಉತ್ತಮ ಇಳುವರಿ ಪಡೆಯಿರಿ. ಈ ರೀತಿ ವೈಜ್ಞಾನಿಕವಾಗಿ ಶಿಫಾರಸು ಗೊಬ್ಬರಗಳನ್ನು ವಿವೇಚನೆಯಿಂದ ಬಳಸಿ ಭೂಮಿಯ ಆರೋಗ್ಯವನ್ನು ಕಾಪಾಡುವುದರೊಂದಿಗೆ ಉತ್ತಮ ಇಳುವರಿ ಹಾಗೂ ಆರ್ಥಿಕ ಲಾಭ ಪಡೆಯಲು ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೋಳೇಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं. तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 May 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1-10 ತರಗತಿಯವರೆಗಿನ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ ಉಪಹಾರ ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312471482. ಮೊಬೈಲ್ ಸಂಖ್ಯೆ 9448954235.

0: गेली कॅन्सर हॉस्पिटल नेहरू नगर बेळगाव।
1: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटते।
0: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल
1: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरू नगर बेळगाव येते।
0: तुमच्या आरोग्यासाठी नवीन आशेचा किरण केली कॅन्सर हॉस्पिटल।
1: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
0: रोबोटिक सर्जरी, पीडियाट्रिक ऑन्कॉलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार।
1: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरू नगर बेळगाव येते।
0: फोन नंबर 08312552500 आणि 247377।
1: मोबाईल नंबर 6360712326 किंवा टोल फ्री नंबर 1099।
0: आजच भेट द्या केली कॅन्सर हॉस्पिटल बेळगाव येते।
2: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ.
3: ರೈತ ಬಾಂಧವರ ಗಮನಕ್ಕೆ ಬೀಜೋಪಚಾರದ ಸಲಹೆಗಳು. ಬಿತ್ತನೆ ಸಮಯದಲ್ಲಿ ವಿವಿಧ ಬೆಳೆಗಳಲ್ಲಿ ಬೀಜೋಪಚಾರ ಮಾಡುವುದು ಅತಿ ಅವಶ್ಯಕವಾಗಿದೆ. ಬೀಜೋಪಚಾರದಿಂದ ಸಸಿ ಹಂತದಲ್ಲಿ ಬರುವ ಕೀಟರೋಗಗಳನ್ನು ತಡೆಯಬಹುದು ಹಾಗೂ ಜೈವಿಕ ಗೊಬ್ಬರದ ಬೀಜೋಪಚಾರದಿಂದ ಪೋಷಕಾಂಶಗಳನ್ನು ನೈಸರ್ಗಿಕವಾಗಿ ಒದಗಿಸಬಹುದಾಗಿದೆ. ಇದರಿಂದ ಕಡಿಮೆ ಖರ್ಚಿನಲ್ಲಿ ಉತ್ತಮ ಬೇಸಾಯ ಮಾಡಬಹುದಾಗಿದೆ. ಸೋಯಾ ಅವರೆ, 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 100 ಗ್ರಾಂ ಥೈರಾಮ್ 75 WP ಅಥವಾ 60 ಗ್ರಾಂ ಕರ್ಬಾಕ್ಸಿನ್ 75 WP ದಿಂದ ಉಪಚರಿಸಿ ನಂತರ 500 ಗ್ರಾಂ ರೈಜೋಬಿಯಂ ಜೀವಾಣುವಿನಿಂದ ಬೀಜೋಪಚಾರ ಮಾಡುವುದು, ಇದಲ್ಲದೆ ನಂತರ 500 ಗ್ರಾಂ ರಂಜಕ ಕರಗಿಸುವ ಜೈವಿಕ ಗೊಬ್ಬರವನ್ನು ಬೀಜೋಪಚಾರ ಮಾಡಬೇಕು. ಉದ್ದು, 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 200 ಗ್ರಾಂ ರೈಜೋಬಿಯಂ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಹೆಸರು, 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 200 ಗ್ರಾಂ ರೈಜೋಬಿಯಂ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಜೋಳ, ಬಿತ್ತನೆ ಪೂರ್ವದಲ್ಲಿ ಪ್ರತಿ ಕಿಲೋಗ್ರಾಂ ಬೀಜವನ್ನು 1.5 ಲೀಟರ್ ನೀರಿನಲ್ಲಿ 30 ಗ್ರಾಂ ಕ್ಯಾಲ್ಸಿಯಂ ಕ್ಲೋರೈಡ್ ಅಥವಾ 7.5 ಗ್ರಾಂ ಪೊಟ್ಯಾಸಿಯಂ ನೈಟ್ರೇಟ್ ಅಥವಾ ಗೋಮೂತ್ರ 25% ಬೆರೆಸಿದ ದ್ರಾವಣದಲ್ಲಿ 8 ಗಂಟೆ ನೆನೆಸಿ ನೆರಳಿನಲ್ಲಿ ಒಣಗಿಸಿದ ಮೇಲೆ ಒಂದರ ನಂತರ ಒಂದರಂತೆ 4 ಗ್ರಾಂ ಟ್ರೆಕೋಡರ್ಮಾ ಮತ್ತು 70 ಗ್ರಾಂ ಅಜೋಸ್ಪಿರಿಲಿಯಂ ಮತ್ತು 70 ಗ್ರಾಂ PSB ದಿಂದ ಬೀಜೋಪಚಾರ ಮಾಡಿ ನೆರಳಿನಲ್ಲಿ ಒಣಗಿಸಿ ಬಿತ್ತಬೇಕು. ಶೇಂಗಾ, ಪ್ರತಿ ಕೆಜಿ ಬೀಜಕ್ಕೆ 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 3 ಗ್ರಾಂ 75 WP ಅಥವಾ ಕಾರ್ಬಾಕ್ಸಿನ್ 2 ಗ್ರಾಂ ಅಥವಾ 4 ಗ್ರಾಂ ಟ್ರೆಕೋಡರ್ಮಾ ಪುಡಿಯಿಂದ ಬೀಜೋಪಚಾರ ಮಾಡಬೇಕು ಹಾಗೂ ರೈಜೋಬಿಯಂ ಜೀವಾಣು 200 ಗ್ರಾಂ ದಿಂದ ಪ್ರತಿ ಎಕರೆ ಬೀಜಕ್ಕೆ ಬೀಜೋಪಚಾರ ಮಾಡಿರಿ. ಈ ರೀತಿ ಕಡ್ಡಾಯವಾಗಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದರೆ ರೋಗ ಕೀಟ ನಿರ್ವಹಣೆ ಮತ್ತು ಪೋಷಕಾಂಶದ ಲಭ್ಯತೆ ಹೆಚ್ಚಿಸಿ ಉತ್ತಮ ಬೆಳೆ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೋಳೇಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: माहेश्वरी अंध मुला मुलींच्या शाळेमध्ये 2026 आणि 27 या नूतन वर्षासाठी प्रवेश प्रक्रिया सुरू झाली आहे. पहिली ते 10वी पर्यंतच्या अंध विद्यार्थ्यांसाठी अत्युत्तम वसतिगृह शाळा असून गरीब आणि ग्रामीण भागातून आलेले 120 विद्यार्थी येथे शिक्षणाचा सध्या लाभ घेत आहेत. या शाळेमध्ये इयत्ता 1 ते 10वी पर्यंतच्या विद्यार्थ्यांना मोफत वस्ती, जेवण यासह ब्रेल लिपीमध्ये शिक्षण देण्यात येते. शिक्षणाबरोबरच संगीत, व्यावसायिक शिक्षण, संगणक प्रशिक्षण, चलनवलन प्रशिक्षण, खेळ पोहण्याचे प्रशिक्षण, ब्रेल पाठ्यपुस्तके व औषध उपचाराची सोयही आहे. विशेष म्हणजे गेल्या 38 वर्षांपासून शाळेचा SSLC परीक्षेचा निकाल 100% येतोय. तेव्हा आपल्या ग्रामपंचायत किंवा आसपासच्या गावांमध्ये अंध मुले आणि मुली आढळल्यास त्यांना आमचा पत्ता देऊन आमच्याशी संपर्क साधण्यासाठी प्रेरित करा. अंध मुलांच्या शिक्षण व उज्ज्वल भविष्यासाठी प्रयत्न करून आपले अमूल्य योगदान द्यावे. प्रवेशासाठी आवश्यक असणारी कागदपत्रे, विद्यार्थ्यांचा जन्म दाखला, अपंगत्वाबद्दल वैद्यकीय प्रमाणपत्र, UDID कार्ड, ID साइज 4 फोटो, स्टॅम्प साइज 4 फोटो, उत्पन्नाचा व जातीचा दाखला, रहिवासी दाखला, आई वडील आणि विद्यार्थ्याचे आधार कार्ड, जॉईंट बँक पासबुक अर्जासह शाळेत भेटावे. अधिक माहितीसाठी संपर्क करा माहेश्वरी अंध मुलांची शाळा, नेहरू नगर, बेळगाव येथे. फोन नंबर आहे 9448154235 आणि 7259570595.
2: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
3: ಚಿಕ್ಕೋಡಿಯ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ, KLECET. 2026-27 ಪ್ರವೇಶಗಳು ಪ್ರಾರಂಭ. ಬಿಇ ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. ಪಿಜಿ ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋ ದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ಸು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.

0: KLA's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLA's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: KLE Pharmacy College, Umbalgavi, 2026-27 ರ ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮ್ ಡಿ, ಎಂಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ ಎ ಪ್ಲಸ್ ಗ್ರೇಡ್ ಮತ್ತು ಎನ್ಐಆರ್ಎಫ್ ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
2: ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218, ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಜಾಣ ಸುದ್ದಿ ವಿಶೇಷ ಕಾರ್ಯಕ್ರಮ.

0: ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 9 ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ ಒಳ್ಳೆಯ ಸೊಳ್ಳೆ ಜೋಕುಗಳು ಮತ್ತು ವಿಜ್ಞಾನ ಹಾಗೂ ಬಣ್ಣದ ಜೀವ ಲಿಂಗವರ್ಣ ಭೇದ
1: ಒಳ್ಳೆಯ ಸೊಳ್ಳೆ ಸೊಳ್ಳೆ ಒಳ್ಳೆಯದೇ ಆಶ್ಚರ್ಯ ಪಡಬೇಡಿ ನಾವೆಲ್ಲ ಪ್ರತಿದಿನವೂ ಶಾಪ ಹಾಕುವ ಸೊಳ್ಳೆ ಕೂಡ ನಮಗೆ ಉಪಕಾರಿಯಾಗಬಲ್ಲುದು ಅಥವಾ ಆಗುವಂತೆ ನಾವು ಮಾಡಬಹುದಂತೆ ಪ್ರಾಣಿಗಳ ರಕ್ತ ಹೀರುವ ಸೊಳ್ಳೆಗಳನ್ನೇ ಕೈಗೆ ಎಟುಕದೆ ತಪ್ಪಿಸಿಕೊಳ್ಳುವ ಪ್ರಾಣಿಗಳಿಗೆ ಚುಚ್ಚುಮದ್ದು ಹಾಕಲು ಬಳಸಬಹುದಂತೆ ಚೀನಾದ ಚೈನೀಸ್ ಅಕಾಡೆಮಿ ಆಫ್ ಸೈನ್ಸಸ್ ವಿಶ್ವವಿದ್ಯಾನಿಲಯದ ಪ್ರಾಣಿ ವಿಜ್ಞಾನಿ ಐವಾ ಜಂಗ್ ತಮ್ಮ ಸಂಗಡಿಗರ ಜೊತೆಗೂಡಿ ಹೀಗೊಂದು ಸಾಧನೆ ಮಾಡಿದ್ದಾರೆ ನಮ್ಮಲ್ಲಿ ಡೆಂಗ್ಯೂ ಜ್ವರವನ್ನು ಹರಡುವ ಈಡಿಸ್ ಈಜಿಪ್ಟಿ ಸೊಳ್ಳೆಗಳನ್ನೇ ಬಳಸಿಕೊಂಡು ಬಾವಲಿಗಳು ಹಾಗೂ ಇಲಿಗಳಿಗೆ ರೇಬಿಸ್ ಲಸಿಕೆಯನ್ನು ಚುಚ್ಚಿದ್ದಾರಂತೆ ಸೊಳ್ಳೆಗಳನ್ನೇ ಲಸಿಕೆ ನೀಡುವ ದಾಯಿಗಳನ್ನಾಗಿ ಮಾಡಬಹುದು ಎನ್ನುವ ಆಸೆ ಹುಟ್ಟಿಸಿದ್ದಾರೆ ಸೊಳ್ಳೆಗಳು ರಕ್ತ ಪಿಪಾಸುಗಳು ಅದರಲ್ಲಿಯೂ ಹೆಣ್ಣು ಸೊಳ್ಳೆಗಳು ಬಿಸಿ ರಕ್ತದ ಸ್ತನಿಗಳ ರಕ್ತವನ್ನು ಹುಡುಕಿ ಹೋಗುತ್ತವೆ ಮನುಷ್ಯರನ್ನಷ್ಟೇ ಅಲ್ಲ ಅದೇ ರೀತಿ ಬಿಸಿ ರಕ್ತ ಇರುವ ಇಲಿ ನಾಯಿ ಆಕಳು ಹಂದಿ ಬಾವಲಿಗಳನ್ನು ಇವು ಬಿಡುವುದಿಲ್ಲ ಅವನ್ನು ಕಚ್ಚಿ ರಕ್ತ ಹೀರುತ್ತವೆ ರಕ್ತ ಹೀರುವಾಗ ಅದು ಹೆಪ್ಪುಗಟ್ಟದಿರಲಿ ಎಂದು ಒಂದಿಷ್ಟು ತಮ್ಮ ಜೊಲ್ಲನ್ನು ಸೇರಿಸುತ್ತವೆ ಮಲೇರಿಯಾದ ಪ್ಲಾಸ್ಮೋಡಿಯಂ ಡೆಂಗ್ಯೂ ಅಥವಾ ಚಿಕನ್ ಗುನ್ಯಾದ ವೈರಸ್ಗಳು ನಮ್ಮ ದೇಹವನ್ನು ಸೇರುವುದು ಹೀಗೆ ಸೊಳ್ಳೆಗಳ ಈ ಸಾಮರ್ಥ್ಯವನ್ನೇ ಬಳಸಿಕೊಂಡು ಲಸಿಕೆಯಾಗುವ ಅಥಾರ್ಥ ನಿರ್ದಿಷ್ಟ ವೈರಸ್ ಸೋಂಕುಗಳಿಂದ ರಕ್ಷಣೆ ನೀಡುವ ಲಸಿಕೆಗಳನ್ನು ದೇಹದೊಳಗೆ ಚುಚ್ಚಬಹುದ ಎನ್ನುವುದನ್ನು ಜಂಗ್ ತಂಡದ ಐಡಿಯಾ ಆದರೆ ಈ ಐಡಿಯಾ ಮನುಷ್ಯರಿಗೆ ಲಸಿಕೆ ಕೊಡುವುದಕ್ಕೆಂದು ಯೋಚಿಸಿರಲಿಲ್ಲ ಬದಲಿಗೆ ಬಾವಲಿ ಇಲಿಗಳಂತಹ ಪ್ರಾಣಿಗಳಿಗೆ ಲಸಿಕೆ ಚುಚ್ಚಲು ಬಳಸಬಹುದಲ್ಲ ಎಂಬುದು ಅವರ ಯೋಜನೆ ಬಾವಲಿಗಳಿಗೇಕೆ ಲಸಿಕೆ ಎಂದೀರಾ 5 ವರ್ಷಗಳ ಹಿಂದೆ ಕೋವಿಡ್ ಮಾರಿ ಜಗತ್ತನ್ನು ಆಕ್ರಮಿಸಿದ್ದು ನೆನಪಿರಬೇಕಲ್ಲ ಸಾರ್ಸ್ ಕೋವಿಡ್ 2 ಎನ್ನುವ ಆ ವೈರಸ್ಸು ಹುಟ್ಟಿದ್ದು ಬಾವಲಿಗಳಲ್ಲಿ ಎನ್ನುವುದು ವಿಜ್ಞಾನಿಗಳ ಅನಿಸಿಕೆ ಬಾವಲಿಗಳಂತಹ ಹಲವಾರು ಕಾಡು ಪ್ರಾಣಿಗಳಿಗೆ ಕೂಡ ಸೋಂಕು ತಗುಲುತ್ತದೆ ಸಾಮಾನ್ಯವಾಗಿ ಹೀಗೆ ಪ್ರಾಣಿಗಳಿಗೆ ಸೋಂಕುವ ವೈರಸ್ಸು ಆಯಾ ಪ್ರಾಣಿಗಳಿಗಷ್ಟೇ ಅಲ್ಲದೆ ಅಪರೂಪಕ್ಕೆ ಅವು ಮನುಷ್ಯರಿಗೂ ತಗಲಿಕೊಳ್ಳಬಹುದು ಬಹುತೇಕ ಸಂದರ್ಭಗಳಲ್ಲಿ ಇದರಿಂದ ಏನೂ ಕಾಯಿಲೆ ಬರಲಿಕ್ಕಿಲ್ಲ ಆದರೆ ಒಮ್ಮೊಮ್ಮೆ ಅಂತಹ ವೈರಸ್ಸುಗಳಲ್ಲಿ ಏನಾದರೂ ವಿಶೇಷ ಬದಲಾವಣೆಗಳಾದಲ್ಲಿ ಆಗ ಅವು ಕೂಡ ಮನುಷ್ಯರಿಗೆ ಕಾಯಿಲೆ ತರುವಂತೆ ಆಗುತ್ತವೆ ಕೋವಿಡ್ ಸೋಂಕು ಹರಡಿದ್ದು ಹೀಗೆ ಬಾವಲಿಗಳಲ್ಲಿದ್ದ ಒಂದು ವಿಕೃತ ವೈರಸ್ಸು ಮನುಷ್ಯರಿಗೆ ದಾಟಿ ಬಂದಿದೆ ಕೋವಿಡ್ ಸೋಂಕಿಗೆ ಮೂಲವಾಯಿತು ಪ್ರಪಂಚದಲ್ಲಿರುವ ಸ್ತನಿ ಪ್ರಭೇದಗಳಲ್ಲಿ 22% ಬಾವಲಿಗಳು ಇವುಗಳ ಶರೀರ ಕ್ರಿಯೆಗಳು ಎಷ್ಟು ವಿಶೇಷ ಎಂದರೆ ವೈರಸ್ಸುಗಳ ಸೋಂಕು ಗಾಢವಾಗಿದ್ದರೂ ಕಾಯಿಲೆಯ ಯಾವುದೇ ಲಕ್ಷಣವೂ ಎದ್ದು ತೋರುವುದಿಲ್ಲ ಬಾವಲಿಗಳಲ್ಲಿ ವೈರಸ್ಸುಗಳಲ್ಲಿನ ಕೊರೋನಾ ವೈರಸ್ಗಳು ರೇಬಿಸ್ಗೆ ಕಾರಣವಾದ ರೆಬ್ರೋ ವೈರಸ್ಗಳ ಬಗೆಗಳು ನೀಪಾ ಸೀತಾಳೆ ಸಿಡುಬು ಗಂಟಲು ಬಾವು ಮೊದಲಾದವುಗಳನ್ನು ಉಂಟು ಮಾಡುವ ಪ್ಯಾರಾಮಿಕ್ಸೋ ವೈರಸ್ ಬಗೆಗಳು ನೆಲೆಸಬಲ್ಲುವು ಸಾಮಾನ್ಯವಾಗಿ ಈ ವೈರಸ್ಸುಗಳ ಜೊತೆಗೆ ಬಾವಲಿಗಳು ಹೊಂದಿಕೊಂಡು ಬದುಕುವುದರಿಂದ ಅವುಗಳಲ್ಲಿ ಸಾವು ನೋವುಗಳಾಗುವುದಿಲ್ಲ ಆದರೆ ಅವು ಮನುಷ್ಯನನ್ನು ಸೋಂಕಿದಾಗ ಮಾರಕವಾಗಬಹುದು ಬಾವಲಿಗಳಿಂದ ಸೋಂಕುವ ಇನ್ನೊಂದು ವೈರಸ್ ಕೂಡ ಇದೆ ನಿಫಾ ವೈರಸ್ಸು ಇದು ಸೋಂಕಿದರೆ ಸಾವು ಗ್ಯಾರಂಟಿ ಎನ್ನುತ್ತಾರೆ ಕೇರಳದಲ್ಲಿ ಹಣ್ಣುಗಳನ್ನು ತಿನ್ನಲು ಬರುವ ಬಾವಲಿಗಳಲ್ಲಿ ಈ ವೈರಸ್ಸು ಇದೆ ಎಂದು ಸಾಬೀತಾಗಿದೆ ಇದಕ್ಕೆ ಹಲವರು ಈಗಾಗಲೇ ಬಲಿಯೂ ಆಗಿದ್ದಾರೆ ಹೀಗೆ ಕಾಡಿನಲ್ಲಿ ಇರಬೇಕಾದ ವೈರಸ್ಸು ನಾಡಿನ ಜನರಿಗೆ ಸೋಂಕದಂತೆ ಮಾಡುವುದು ಹೇಗೆ ಹಲವು ಉಪಾಯಗಳಿವೆ ಬಾವಲಿಗಳನ್ನು ಕೊಂದು ಬಿಡುವುದು ಆದರೆ ಪರಿಸರಕ್ಕೆ ಅದರಲ್ಲಿಯೂ ಹಲವು ಬೆಳೆಗಳಲ್ಲಿ ಪರಾಗಗಳನ್ನು ಹೊತ್ತು ತರುವ ಬಾವಲಿಗಳನ್ನು ಹೀಗೆ ಕೊಲ್ಲುವುದು ನೆಗಡಿ ಬಂತು ಎಂದು ಮೂಗನ್ನು ಕತ್ತರಿಸಿಕೊಂಡಂತೆ ಆಗಬಹುದು ಬಾವಲಿಗಳು ನಮ್ಮ ಬಳಿ ಬಾರದಂತೆ ತಡೆಗಟ್ಟುವುದು ಇದು ಸರಳ ಉಪಾಯವಾದರೂ ಸುಲಭವಲ್ಲ. ಬಾವಲಿಗಳು ನಮ್ಮ ಮಾತು ಕೇಳಿಯಾವೇ? ಮತ್ತೊಂದು ಉಪಾಯವಿದೆ ಎನ್ನುತ್ತಾರೆ ಜಂಗ್. ಆ ವೈರಸ್ಗಳು ಬಾವಲಿಗಳಲ್ಲಿ ಬೆಳೆಯದೇ ಹೋಗುವಂತೆ ಮಾಡಿದರೆ ಆಗ ಇಂತಹ ಸೋಂಕು ಉಂಟಾಗುವುದು ತಪ್ಪುತ್ತದೆ. ಸಮಸ್ಯೆಯನ್ನು ಬುಡಮೇಲು ಮಾಡಿದಂತೆ ಆಗುತ್ತದೆ ಎನ್ನುವುದು ಇವರ ಉಪಾಯ. ಅದಕ್ಕಾಗಿ ವೈರಸ್ಗಳು ಬೆಳೆಯದಂತೆ ತಡೆಯುವ ಲಸಿಕೆಗಳನ್ನು ಬಾವಲಿಗಳಿಗೆ ಚುಚ್ಚಲು ಇವರು ಉಪಾಯ ಹೂಡಿದ್ದಾರೆ. ಈ ಉಪಾಯಕ್ಕೆ ಸೂಜಿಯಾಗಿ ಬಳಕೆಯಾಗಲಿವೆ ಸೊಳ್ಳೆಗಳು. ಇದಕ್ಕಾಗಿ ಇವರು ಬಳಸಿಕೊಂಡದ್ದು ಕೀಟಗಳು ಹಾಗೂ ಸ್ತನಿಗಳೆರಡರನ್ನೂ ಸೋಂಕಬಲ್ಲ ವೆಸಿಕ್ಯುಲರ್ ಸ್ಟೊಮಾಟೈಟಿಸ್ ವೈರಸ್ಸು ಹಾಗೂ ಸೊಳ್ಳೆಗಳು. ಇಂತಹದೊಂದು VSV ವೈರಸ್ಸು ಚಂಡೀಪುರ ಕಾಯಿಲೆಯನ್ನು ಉಂಟು ಮಾಡಿತ್ತು. ಆಕಳುಗಳಲ್ಲಿ ಬೊಕ್ಕೆಗಳನ್ನೇಳಿಸುವ ವೈರಸ್ಗಳು ಇಂತಹವೇ. ಮನುಷ್ಯರನ್ನು ಇವು ತಾಕುವುದು ಅಪರೂಪ. ತಗುಲಿದಾಗ ನೆಗಡಿಯಂತಹ ಕಾಯಿಲೆಯನ್ನು ಉಂಟು ಮಾಡುತ್ತವೆ. ಇದನ್ನೇ ರೇಬಿಸ್ ವೈರಸ್ಸಿನ ಗುರುತು ತಿಳಿಸುವ ಲಸಿಕೆಯಾಗಿ ಜಂಗ್ ತಂಡ ಪರಿವರ್ತಿಸಿದೆ. ರೇಬಿಸ್ ವೈರಸ್ಸಿನಲ್ಲಿರುವ RABVG ಎನ್ನುವ ಪ್ರೋಟೀನು ರೇಬಿಸ್ ವೈರಸ್ಸಿನ ಗುರುತನ್ನು ತಿಳಿಸುತ್ತದೆ. ಇದರ ತಯಾರಿಕೆಯನ್ನು ನಿರ್ದೇಶಿಸುವ ಜೀನನ್ನು ಹೆಕ್ಕಿ VSV ವೈರಸ್ಸಿನ ತಳಿ ರಾಸಾಯನಿಕದೊಳಗೆ ಸೇರಿಸಿದ್ದಾರೆ. ಹೀಗೆ ಮಾರ್ಪಡಿಸಿ ರೇಬಿಸ್ ಜೀನ್ ಹೊತ್ತ RNA ಎನ್ನುವ ತಳಿ ರಾಸಾಯನಿಕವೇ ಹೊಸ ಲಸಿಕೆ. ಜೀವಕೋಶಗಳೊಳಗೆ ಇದು ಹೊಕ್ಕಾಗ ಅಲ್ಲಿರುವ ಪ್ರೋಟೀನ್ ತಯಾರಿಸುವ ವ್ಯವಸ್ಥೆಯನ್ನು ಬಳಸಿಕೊಂಡು RABV ಎನ್ನುವ ಪ್ರೋಟೀನ್ ಅನ್ನು ತಯಾರಿಸುತ್ತದೆ. ಈ ಪ್ರೋಟೀನು ರೇಬಿಸ್ ವೈರಸ್ ಸೋಂಕಿದೆ ಎನ್ನುವ ಭ್ರಮೆಯನ್ನು ದೇಹಕ್ಕೆ ನೀಡುವುದರಿಂದ ದೇಹ ಅದನ್ನು ಎದುರಿಸಲು ಸಿದ್ಧವಾಗುತ್ತದೆ. ಮುಂದೆ ರೇಬಿಸ್ ವೈರಸ್ ಸೋಂಕಿದಾಗ ರೇಬಿಸ್ ವೈರಸ್ಸು ಬೆಳೆಯದಂತೆ ತಡೆಯುತ್ತದೆ. ಇದು ತರ್ಕ. ಆದರೆ ಈ ವೈರಸ್ ಲಸಿಕೆ ನಿಜವಾಗಿಯೂ ಕೆಲಸ ಮಾಡುವುದೇ? ಇದನ್ನು ಜಂಗ್ ತಂಡ ಪರೀಕ್ಷಿಸಿದೆ. ಜೀವಕೋಶಗಳಲ್ಲಿ ಈ RNAಯನ್ನು ನುಸುಳಿಸಿದಾಗ ಜೀವಕೋಶಗಳು RNAಯ ಪ್ರತಿಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ತಯಾರಿಸಿದ್ದವು. ತದನಂತರ ಈ ವೈರಸ್ ಲಸಿಕೆಯನ್ನು ಹಂದಿಗಳಿಗೆ ಚುಚ್ಚಿ ಅವುಗಳಲ್ಲಿ ರೋಗವೇನಾದರೂ ಉಂಟಾಗುವುದೇ ಎಂದು ಪರೀಕ್ಷಿಸಿದ್ದಾರೆ. ಹಂದಿಗಳಲ್ಲಿ ಏನೂ ಕಾಯಿಲೆ ಕಾಣಿಸದಿದ್ದಾಗ ಇಲಿ ಹಾಗೂ ಬಾವಲಿಗಳ ಮೇಲೆ ಇವನ್ನು ಪ್ರಯೋಗಿಸಿದ್ದಾರೆ. ಇದನ್ನು ರಕ್ತದಲ್ಲಿ ಸೇರಿಸಿ ಸೊಳ್ಳೆಗಳಿಗೆ ಉಣಿಸಿದ್ದಾರೆ. ಈ ಲಸಿಕೆಯ RNA ಸೊಳ್ಳೆಗಳ ದೇಹದಲ್ಲಿ 18 ದಿನಗಳವರೆಗೂ ಇರುವುದನ್ನು ಖಚಿತಪಡಿಸಿಕೊಂಡಿದ್ದಾರೆ. ಅನಂತರ ಇಲಿಗಳು ಹಾಗೂ ಬಾವಲಿಗಳಿಗೆ ಕಚ್ಚುವಂತೆ ಮಾಡಿದ್ದಾರೆ. ಹೀಗೆ ಸೊಳ್ಳೆ ಕಚ್ಚಿದ ಬಾವಲಿಗಳಲ್ಲಿ ಈ ಲಸಿಕೆಯ ಪರಿಣಾಮವೇನು ಎಂದು ಗುರುತಿಸಿದ್ದಾರೆ. ಇಲಿಗಳಿಗೆ ಸೊಳ್ಳೆಗಳನ್ನು ಅರೆದು ಕುಡಿಸಿದ್ದಾರೆ. ಹೀಗೆ ಹನಿ ವ್ಯಾಕ್ಸಿನ್ ಪಡೆದ ಇಲಿಗಳು, ಸೊಳ್ಳೆ ಕಚ್ಚಿದ ಇಲಿಗಳು ಉದ್ದೇಶಪೂರ್ವಕವಾಗಿ ರೇಬಿಸ್ ವೈರಸ್ ಅನ್ನು ಚುಚ್ಚಿದ್ದಾರೆ. ಇದೇ ರೀತಿ ಯಾವುದೇ ಲಸಿಕೆಯನ್ನು ಪಡೆಯದ ಇಲಿಗಳಿಗೂ ರೇಬಿಸ್ ವೈರಸ್ ಚುಚ್ಚಿದ್ದಾರೆ. ಲಸಿಕೆ ಪಡೆಯದ ಇಲಿಗಳಲ್ಲಿ ಎಲ್ಲವೂ 11 ದಿನಗಳೊಳಗೆ ಮರಣಿಸಿದ್ದವು. ಆದರೆ ಲಸಿಕೆ ಪಡೆದ ಇಲಿಗಳಲ್ಲಿ ಶೇಕಡ 99 14 ದಿನಗಳಾದ ಮೇಲೂ ಬದುಕಿ ಉಳಿದಿದ್ದವು. ಇದೇ ರೀತಿಯಲ್ಲಿ ಬಾವಲಿಗಳಿಗೂ ಸೊಳ್ಳೆಯಿಂದ ಕಚ್ಚಿಸಿ ಹಾಗೂ ಅರೆದ ಸೊಳ್ಳೆಯನ್ನು ಕುಡಿಸಿ ಲಸಿಕೆ ನೀಡಿದ್ದಾರೆ. ತದನಂತರ ರೇಬಿಸ್ ವೈರಸ್ ತಗುಲಿ ಹಾನಿ ಮಾಡುವ ಮಿದುಳಿಗೆ ನೇರವಾಗಿ ರೇಬಿಸ್ ವೈರಸ್ ಅನ್ನು ಚುಚ್ಚಿ ಪರೀಕ್ಷಿಸಿದ್ದಾರೆ. ಯಾವುದೇ ರೀತಿಯಲ್ಲಿ ಲಸಿಕೆಯನ್ನು ಪಡೆಯದ ಬಾವಲಿಗಳ ತೂಕದಲ್ಲಿ 18 ದಿನಗಳಾದರೂ ಏನೂ ವ್ಯತ್ಯಾಸ ಕಂಡಿರಲಿಲ್ಲ. ಆದರೆ ಲಸಿಕೆ ಪಡೆಯದೆ ಇದ್ದ ರೇಬಿಸ್ ವೈರಸ್ ಚುಚ್ಚಿಸಿಕೊಂಡ ಬಾವಲಿಗಳ ತೂಕ ಕ್ರಮೇಣ ಕುಸಿಯುತ್ತ ಬಂದಿದೆ ಎಂದು ಜಂಗ್ ಪ್ರಯೋಗಗಳು ತಿಳಿಸಿವೆ. ಇದರ ಅರ್ಥ ಇಷ್ಟೇ: ಲಸಿಕೆ ಪಡೆದ ಬಾವಲಿಗಳಲ್ಲಿ ರೇಬಿಸ್ ವೈರಸ್ ಬೆಳವಣಿಗೆ ಕಡಿಮೆಯಾಗಿತ್ತು. ಅಂದರೆ ಲಸಿಕೆ ರೂಪದ ಸೊಳ್ಳೆಗಳು ಕಚ್ಚಿದರೂ, ಸೊಳ್ಳೆಗಳನ್ನೇ ತಿಂದರೂ ಬಾವಲಿಗಳಿಗೆ ರೇಬಿಸ್ ನಂತಹ ರೋಗಗಳನ್ನು ತಡೆಯುವ ಶಕ್ತಿ ದೊರೆಯುತ್ತದೆ. ಅದೇನೋ ಸರಿ, ಆದರೆ ಸೊಳ್ಳೆಗಳು ಮನುಷ್ಯನನ್ನು ಕಚ್ಚಿದರೆ ಅಥವಾ ಸೊಳ್ಳೆಗಳು ತಮ್ಮ ಮರಿಗಳಿಗೂ ಇವನ್ನು ದಾಟಿಸಿದರೆ ಆಗ VSV ವೈರಸ್ಗಳನ್ನು ಸಾಕಿದಂತೆ ಆಗುವುದಿಲ್ಲವೇ ಎಂದೀರಾ? ಅದಕ್ಕೂ ಒಂದು ಉಪಾಯವನ್ನು ಜಂಗ್ ತಂಡ ಹೂಡಿದೆ. ಪರಿಸರದಲ್ಲಿ ಲಸಿಕೆ ಸೊಳ್ಳೆಗಳನ್ನು ಬಿಡುವುದಕ್ಕೂ ಮುನ್ನ ಅವನ್ನು ವಿಕಿರಣಗಳಿಂದ ಬಡಿದು ಮೊಟ್ಟೆ ಇಡದಂತೆ ತಡೆಯಬಹುದಂತೆ. ಈ ವಿಧಾನವನ್ನು ಜಂಗ್ ತಂಡ ಪೇಟೆಂಟ್ ಕೂಡ ಮಾಡಿದೆ. ಜಂಗ್ ತಂಡದ ಸಾಧನೆಯನ್ನು ಸೈನ್ಸ್ ಅಡ್ವಾನ್ಸಸ್ ಪತ್ರಿಕೆಯ ಇತ್ತೀಚಿನ ಸಂಚಿಕೆಯಲ್ಲಿ ಓದಬಹುದು.
2: ಬೆಳಗಾವಿಯಲ್ಲಿ ಕೇಳಿ ಬಿಎಂ ಕಂಕಣವಾಡಿ ಆಯುರ್ವೇದ ಹಾಸ್ಪಿಟಲ್ ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವಾ ದೇತಾಹೆ. ತುಮಚಾ ರೋಗಾಚೆ ಯೋಗ್ಯ ನಿದಾನ ಕರುನ್ ಅವಶ್ಯಕ ಅಸಣಾರೆ ಸರ್ವ ಉಪಚಾರ ತಜ್ಞ ಡಾಕ್ಟರಾಂಕಡೂನ್ ದಿಲೆ ಜಾತೀಲ. ಕೇಳಿ ಬಿಎಂ ಕಂಕಣವಾಡಿ ಆಯುರ್ವೇದ ಹಾಸ್ಪಿಟಲ್ಚಾ ಮುಖ್ಯ ಉದ್ದೇಶ ರೋಗಾಚೆ ನಿದಾನ ಕರ್ನ ಆಣಿ ಯೋಗ್ಯ ಉಪಚಾರ ಕರ್ನ. ತುಮಚಾ ಆರೋಗ್ಯಾಚಿ ಕಾಳಜಿ ಘೇಣ ಹೇಚ ಆಮಚೆ ಧ್ಯೇಯ. ತುಮಚಾ ಆರೋಗ್ಯಾಚೆ ತಕ್ರಾರಿ ದೂರ ಕರ್ನ್ಯಾಸಾಠಿ ಆಯುರ್ವೇದಿಕ ಉಪಚಾರ ಘೇಣ್ಯಾಸಾಠಿ ಸಂಪರ್ಕ ಕರಾ. ಕೇಳಿ ಬಿಎಂ ಕಂಕಣವಾಡಿ ಆಯುರ್ವೇದ ಹಾಸ್ಪಿಟಲ್ ಆಣಿ ಮಹಾವಿದ್ಯಾಲಯ ಶಹಾಪುರ್ ಬೆಳಗಾವ್. ಫೋನ್ ನಂಬರ್ 08314862286.
3: ಜೋಕು ಮತ್ತು ವಿಜ್ಞಾನ. ವಿಜ್ಞಾನ ಅಂಕಣ ಬರೆಹಗಳು ಬಹಳ ನೀರಸ, ಅದರಲ್ಲಿ ಭಾವವೇ ಇರುವುದಿಲ್ಲ ಅಂತ ಒಬ್ಬ ಸಂಪಾದಕರು ದೂರಿದ್ದನ್ನು ಕೇಳಿದ್ದೆ. ವಿಜ್ಞಾನ ಬರೆಹಗಳೇ ಹಾಗೆ, ಹಾಸ್ಯ ಕಡಿಮೆ, ಗಾಂಭೀರ್ಯ ಗಾಢ. ವಿಜ್ಞಾನ ಭಾಷಣಗಳು ಇನ್ನೂ ಒಂದು ಹೆಜ್ಜೆ ಮುಂದಿರುತ್ತವೆ. ಅವುಗಳಲ್ಲಿ ಬಳಸುವ ಭಾಷೆಯು ಗಡಸು, ಭಾಷಣಕಾರರು ಬಹಳ ಸೀರಿಯಸ್ಸು. ಯಾರಾದರೂ ವಿಜ್ಞಾನ ಭಾಷಣಕಾರರನ್ನು ಕೇಳಿ, ನೀವು ಜೋಕು ಹೇರುತ್ತೀರಾ ಅಂತ. ಅಯ್ಯೋ, 20 ನಿಮಿಷದೊಳಗೆ ನಮಗೆ ಹೇಳಬೇಕು ಎಂದಿರುವುದನ್ನು ಹೇಳುವುದಕ್ಕೆ ಆಗುವುದಿಲ್ಲ, ಇನ್ನು ಜೋಕುಗಳಿಗೆ ಸಮಯ ಎಲ್ಲಿ ಎಂದರು. ಆದರೂ ಗಂಭೀರದ ಭಾಷಣದ ಮಧ್ಯೆಯೂ ಜೋಕು ಹೇಳುವವರಿದ್ದಾರೆ, ಆ ಜೋಕುಗಳನ್ನು ಗಂಭೀರವಾಗಿ ಅಧ್ಯಯನ ಮಾಡಿದವರಿದ್ದಾರೆ ಎನ್ನುವುದೇ ಇವತ್ತಿನ ಜೋಕು. ವೈಜ್ಞಾನಿಕ ಸಮಾವೇಶಗಳಲ್ಲಿ ಭಾಷಣ ಮಾಡುವ ವಿಜ್ಞಾನಿಗಳು ಜೋಕುಗಳನ್ನು ಹೇಳುತ್ತಾರೆಯೇ? ಭಾಷಣಕಾರರಲ್ಲಿ ಎಷ್ಟು ಪ್ರಮಾಣ ಹೀಗೆ ಜೋಕು ಹೇಳುತ್ತಾರೆ? ಈ ಜೋಕುಗಳು ಎಂತಹವು? ಅವುಗಳಿಂದ ನಗೆ ಉಕ್ಕುತ್ತದೆಯೇ? ಗಂಭೀರವಾದ ಭಾಷಣದ ನಡುವೆ ಹೀಗೊಂದು ಜೋಕು ಬಂದಾಗ ಜನ ನಗುತ್ತಾರೆಯೋ ಇಲ್ಲವೋ? ಜೋಕುಗಳ ಬಗ್ಗೆ ಇಂತಹ ಸೀರಿಯಸ್ ಪ್ರಶ್ನೆಗಳನ್ನು ಕೇಳುವ ಅಧ್ಯಯನವೊಂದನ್ನು ಪ್ರೊಸೀಡಿಂಗ್ಸ್ ಆಫ್ ರಾಯಲ್ ಸೊಸೈಟಿ ಬಯಾಲಜಿ ಪತ್ರಿಕೆ ಇತ್ತೀಚೆಗೆ ವರದಿ ಮಾಡಿದೆ. ಇಟಲಿಯ ವಾಟರ್ ರಿಸರ್ಚ್ ಇನ್ಸ್ಟಿಟ್ಯೂಟಿನ ಸಂಶೋಧಕಿ ಸ್ಟೆಫಾನೋ ಮಮೋಲಾ ಮತ್ತು ಸಂಗಡಿಗರು ಹೀಗೊಂದು ಅಧ್ಯಯನವನ್ನು ಮಾಡಿದ್ದಾರಂತೆ. ಸ್ಟೆಫಾನೋ ಜೇಡಗಳ ಜೀವನ, ಮಣ್ಣಿನಡಿಯಲ್ಲಿನ ಜೀವಿಗಳ ಬದುಕು, ಜೀವ ಸಂರಕ್ಷಣೆ ಮೊದಲಾದ ಜೀವಿ ವಿಜ್ಞಾನದ ಕ್ಷೇತ್ರಗಳಲ್ಲಿ ಸಂಶೋಧನೆ ನಡೆಸುತ್ತಿದ್ದಾಳೆ. ವಿಜ್ಞಾನಿಯಾಗಿ ಆಕೆಯ ಚಟುವಟಿಕೆಗಳಲ್ಲಿ ವಿಜ್ಞಾನ ಸಮಾವೇಶಗಳಲ್ಲಿ ಪಾಲ್ಗೊಳ್ಳುವುದು ಮುಖ್ಯ. ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ವಿಜ್ಞಾನಿಯು ಪ್ರತಿ ವರ್ಷವೂ ಏನಿಲ್ಲವೆಂದರೂ 2-3 ವಿಜ್ಞಾನ ಸಮಾವೇಶಗಳಲ್ಲಿ ಭಾಗಿಯಾಗುವುದುಂಟು. ಇದರಿಂದ ಹಲವು ಲಾಭಗಳಿವೆ. ತಂತಮ್ಮ ಕ್ಷೇತ್ರಗಳಲ್ಲಿ ನಡೆಯುತ್ತಿರುವ ಸಂಶೋಧನೆಗಳು ಯಾವುವು, ಏನೇನು ಮುನ್ನಡೆಗಳಾಗಿವೆ, ತಮ್ಮ ಸಂಶೋಧನೆಯ ನೆಲೆಯೇನು ಮೊದಲಾದ ಪ್ರಶ್ನೆಗಳಿಗೆ ಉತ್ತರ ಸಿಗುವುದಲ್ಲದೆ ತಮ್ಮ ಸಂಶೋಧನೆಗಳಲ್ಲಿನ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಉಪಾಯಗಳು ಸಿಗಬಹುದು. ಹೀಗಾಗಿ ವಿಜ್ಞಾನಿಗಳಿಗೆ ವಿಜ್ಞಾನ ಸಮಾವೇಶಗಳಲ್ಲಿ ಪಾಲ್ಗೊಳ್ಳುವುದು ಅನಿವಾರ್ಯ. ಸ್ಟೆಫಾನೋ ಕೂಡ ಹೀಗೆಯೇ ಹಲವು ವಿಜ್ಞಾನ ಸಮಾವೇಶಗಳಿಗೆ ಹೋಗಬೇಕಾಗುತ್ತಿತ್ತು. ಆದರೆ ಅಲ್ಲೊಂದು ಸಮಸ್ಯೆ. ಸಮಾವೇಶದಲ್ಲಿ ಬೆಳಗ್ಗಿನಿಂದ ಸಂಜೆಯವರೆವಿಗೂ ಗಂಟೆಗೆ 2-3 ಉಪನ್ಯಾಸಗಳನ್ನು ಕೇಳಲೇಬೇಕು. ಅದುವು ತಾಂತ್ರಿಕ ಭಾಷೆಯಲ್ಲಿ ಹೇಳುವ ಭಾಷಣಗಳು. ತರಗತಿಯಲ್ಲಿ ಸರಳ ಭಾಷೆಯ ಒಂದೆರಡು ಪಾಠಗಳನ್ನು ಕೇಳುವಾಗಲೇ ನಿದ್ರೆ ಬರುವವರಿಗೆ ಇದು ನಿಜಕ್ಕೂ ಕಠಿಣ ಶಿಕ್ಷೆಯೇ ಸರಿ. ಹೀಗಾಗಿ ಮಧ್ಯಾಹ್ನದ ವೇಳೆಗೆ ಒಂದೋ ಹಾಲು ಖಾಲಿಯಾಗಿ ಬಿಡುತ್ತಿತ್ತು, ಅಥವಾ ಅಲ್ಲಿದ್ದ ಕೇಳುಗರಲ್ಲಿ ಹಲವರು ತೂಕಡಿಸುವುದು ಕಾಣುತ್ತಿತ್ತು. ಇಂತಹ ಸ್ಥಿತಿಯಲ್ಲಿ ಭಾಷಣದ ಮಧ್ಯೆ ಯಾರಾದರೂ ಜೋಕು ಮಾಡುವುದಿತ್ತು. ಆಗ ನಿದ್ರಿಸುತ್ತಿದ್ದ ಶ್ರೋತೃಗಳಲ್ಲಿ ಕೆಲವರಾದರೂ ಎಚ್ಚರಗೊಳ್ಳುತ್ತಿದ್ದರು. ಇಂತಹ 10-6 ಸಮಾವೇಶಗಳಲ್ಲಿ ಪಾಲ್ಗೊಂಡಿದ್ದ ಸ್ಟೆಫಾನೋಗೆ ಒಂದು ಪ್ರಶ್ನೆ ಕಾಡುತ್ತಿತ್ತು. ಈ ಜೋಕುಗಳು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ? ವಿಜ್ಞಾನ ಸಂವಹನದಲ್ಲಿ ಜೋಕು ಹಾಸ್ಯಗಳ ಪಾತ್ರದ ಬಗ್ಗೆ ಬಹಳಷ್ಟು ಸಂಶೋಧನೆಗಳಾಗಿವೆ. ಶಾಲೆಯಲ್ಲಿ ಪಾಠ ಮಾಡುವ ಸಂದರ್ಭದಲ್ಲಿ ವಿಜ್ಞಾನದ ಸರಕುಗಳನ್ನು ಹೇಳಿಕೊಡುವಾಗ ನಡುನಡುವೆ ಒಂದೊಂದು ಜೋಕನ್ನೋ ಹಾಸ್ಯವನ್ನೋ ಮಾಡುತ್ತಿದ್ದರೆ ಕಠಿಣವಾದ ಪಾಠಗಳನ್ನು ಕೇಳುಗರಿಗೆ ತಲುಪಿಸಬಹುದು ಎಂದು ಸಂಶೋಧನೆಗಳು ತಿಳಿಸಿವೆ. ಅಷ್ಟೇ ಅಲ್ಲ, ಗಂಭೀರವಾದ ವಿಜ್ಞಾನ ಬರೆಹಗಳಲ್ಲಿ ತುಸು ಹಾಸ್ಯ ಇದ್ದಾಗ ಹೆಚ್ಚು ಓದುಗರು ಅವನ್ನು ಓದುತ್ತಾರೆ ಎಂಬುದು ಸತ್ಯ. ಆದರೆ ಇವು ಜನಪ್ರಿಯ ವಿಜ್ಞಾನಕ್ಕೆ ಸಂವಹನಕ್ಕೆ ಸಂಬಂಧಿಸಿದಂಥವು. ತಮ್ಮದೇ ಸೋದರ ಬಳಗದ ಜೊತೆಗೆ ಗಂಭೀರ ಚರ್ಚೆ ನಡೆಯುತ್ತಿರುವ ಸಂದರ್ಭದಲ್ಲಿ ಜೋಕುಗಳು ನೆರವಿಗೆ ಬಂದಾವೆ? ಅಥವಾ ಜೋಕು ಹಾಸ್ಯವನ್ನು ಗಂಭೀರ ಚರ್ಚೆಯಲ್ಲಿ ಸಂವಹನಕ್ಕೆ ಯಾರಾದರೂ ಬಳಸಿಕೊಳ್ಳುತ್ತಾರೆಯೋ? ಎಲ್ಲರೂ ಬಳಸಿಕೊಳ್ಳುವುದಿಲ್ಲವಾದರೆ ಏಕೆ? ಹಾಸ್ಯಗಳು ಶ್ರೋತೃಗಳನ್ನು ಮುಟ್ಟುವುದಿಲ್ಲ ಎನ್ನುವುದಿಲ್ಲ ಎನ್ನುವುದಕ್ಕೋ? ಅಥವಾ ಗಂಭೀರ ವಿಷಯದ ನಡುವೆ ಹಾಸ್ಯ ಬಂದರೆ ಚರ್ಚೆ ಹಗುರವೂ ತೆಲುವೂ ಆಗಿಬಿಡುತ್ತದೆ ಎನ್ನುವ ಭಯದಿಂದಲೋ ಅಥವಾ ಶ್ರೋತೃಗಳ ಭಯದಿಂದಲೋ? ಇಷ್ಟೆಲ್ಲ ಕುತೂಹಲ ಹುಟ್ಟಿದ್ದರಿಂದ ಸ್ಟೆಫಾನಿ ವಿಜ್ಞಾನ ಸಮಾವೇಶಗಳಲ್ಲಿ ಜೋಕುಗಳ ಬಗ್ಗೆ ಗಂಭೀರವಾದೊಂದು ಅಧ್ಯಯನ ಮಾಡಿಯೇ ಬಿಟ್ಟರು. ಸ್ಟೆಫಾನಿ ಹಾಗೂ ಆಕೆಯ ಹಲವು ಸಹೋದ್ಯೋಗಿಗಳು ತಾವು ಭಾಗವಹಿಸುತ್ತಿದ್ದ ಪ್ರತಿಯೊಂದು ಸಮಾವೇಶದಲ್ಲಿಯೂ ಭಾಷಣಕಾರರು ಜೋಕು ಹೇಳುವುದನ್ನೇ ಕಾಯ್ದುಕೊಂಡು ಗಮನಿಸಿ ಆ ಜೋಕು ಅಥವಾ ಹಾಸ್ಯದ ಬಗೆ ಯಾವುದು, ಜೋಕು ಹೇಳಿದವರು ಹಿರಿಯ ವಿಜ್ಞಾನಿಗಳೋ ಕಿರಿಯ ವಿಜ್ಞಾನಿಗಳೋ, ಜೋಕ್ವಾನಿಗಳೋ, ಜೋಕು ಭಾಷಣದ ಮೊದಲು ಬಂತೋ ನಡುವೆಯೋ ಅಥವಾ ಕೊನೆಯಲ್ಲಿಯೋ, ಜೋಕುಗಳಿಗೆ ಪ್ರತಿಕ್ರಿಯೆಯಾಗಿ ಕೇವಲ ಮುಗುಳ್ನಗೆಯಷ್ಟೇ ಇತ್ತೋ, ಗಹಗಹಿಸುವ ನಗುವೋ? ಕೆಲವರಷ್ಟೇ ಪ್ರತಿಕ್ರಿಯಿಸಿದರೋ, ಬಹುತೇಕ ಜನರು ಪ್ರತಿಕ್ರಿಯಿಸಿದರೋ ಎಂಬುದನ್ನೆಲ್ಲ ಪಟ್ಟಿ ಮಾಡಿಕೊಂಡರು. ಜೋಕುಗಳನ್ನು ಹೇಳಿದ ಭಾಷಣಕಾರರು ಹೊಸಬರೋ ಪರಿಣತರೋ ಅಧಿಕಾರದಲ್ಲಿರುವವರೋ ಎಂಬುದನ್ನು, ಅವರು ಹೇಳಿದ್ದು ತಮ್ಮ ಮಾತೃಭಾಷೆಯಲ್ಲಿಯೋ ಅನ್ಯ ಭಾಷೆಯಲ್ಲಿಯೋ ಎಂದು ಗುರುತಿಸಿಕೊಂಡರು. ಒಂದಲ್ಲ ಎರಡಲ್ಲ, ಒಟ್ಟು 14 ವೈಜ್ಞಾನಿಕ ಸಮಾವೇಶಗಳಲ್ಲಿ 531 ಭಾಷಣಗಳನ್ನು ಇದಕ್ಕಾಗಿ ಸ್ಟೆಫಾನಿ ಮತ್ತು ಸಂಗಡಿಗರು ಕೇಳಿದರಂತೆ. ಒಟ್ಟಾರೆ ಫಲಿತಾಂಶ ಇಷ್ಟು: ಬಹುತೇಕ ಭಾಷಣಗಳಲ್ಲಿ ಜೋಕುಗಳೇ ಇರುತ್ತಿರಲಿಲ್ಲ. ಒಟ್ಟಾರೆ ಭಾಷಣಗಳಲ್ಲಿ 9% ಮಾತ್ರ ಜೋಕುಗಳು ಇದ್ದುವು. ಭಾಷಣದ ಆರಂಭದಲ್ಲಿ ಇಲ್ಲವೇ ಕೊನೆಯಲ್ಲಿ ಜೋಕುಗಳನ್ನು ಹೇಳಿದ್ದೇ ಹೆಚ್ಚು. ಆರಂಭದಲ್ಲಿ ಶ್ರೋತೃಗಳ ಗಮನ ಸೆಳೆಯುವ ಅಗತ್ಯ ಹೆಚ್ಚಿರುವುದರಿಂದ ಭಾಷಣಕಾರರು ಈ ತಂತ್ರವನ್ನು ಬಳಸುತ್ತಿರಬಹುದು. ಕೊನೆಯಲ್ಲಿ ತಮ್ಮ ಭಾಷಣದ ಒಟ್ಟಾರೆ ಹೂರಣವನ್ನು ಅರ್ಥೈಸುವ ಅಗತ್ಯ ಇರುವುದರಿಂದ ಆಗಲೂ ಇದೇ ತಂತ್ರವನ್ನು ಭಾಷಣಕಾರರು ಬಳಸುತ್ತಿದ್ದರು ಎನ್ನುತ್ತಾರೆ ಸ್ಟೆಫಾನಿ. ಭಾಷಣಕಾರರಲ್ಲಿ ಗಂಡಸರು ಹೆಂಗಸರಿಗಿಂತಲೂ ಹೆಚ್ಚು ಜೋಕು ಹೇಳುತ್ತಿದ್ದರು. ಇದಕ್ಕೆ ವಿಜ್ಞಾನ ಜಗತ್ತಿನಲ್ಲಿ ಗಂಡಸರ ಪ್ರಾಧಾನ್ಯ ಹೆಚ್ಚಿರುವುದೇ ಕಾರಣ ಇರಬಹುದು ಎಂದು ಸ್ಟೆಫಾನಿ ತರ್ಕಿಸಿದ್ದಾರೆ. ಜೋಕುಗಳಿಗೆ ಪ್ರತಿಕ್ರಿಯೆ ಹೇಗಿರುತ್ತದೆ? ಬಹುತೇಕ ಜೋಕುಗಳಿಗೆ ಮುಗುಳ್ನಗುವು ಕಡಿಮೆಯೇ ಇತ್ತಂತೆ. ಇದಕ್ಕೆ ಜೋಕುಗಳ ಸ್ವರೂಪವೇ ಕಾರಣ ಎನ್ನುವುದು ಸ್ಟೆಫಾನಿ ತರ್ಕ. ಏಕೆಂದರೆ ಬಹುತೇಕ ಭಾಷಣಕಾರರು ಭಾಷಣದ ಆರಂಭದಲ್ಲಿಯೋ ಕೊನೆಯಲ್ಲಿಯೋ ಮೈಕು ಸರಿ ಇಲ್ಲದನ್ನೋ, ತಾವು ತಡವಾಗಿ ಬಂದದ್ದಕ್ಕೆ ಕಾರಣವನ್ನೋ, ತೋರಿದ ಚಿತ್ರದಲ್ಲಿನ ಯಾವುದೋ ವಿಚಿತ್ರವನ್ನೋ ಜೋಕಿನಂತೆ ಹೇಳುತ್ತಿದ್ದರು. ಜೋಕನ್ನು ಹೇಳಿದರು, ತೋರಿಸಿದರು, ಅಂಗಾಂಗ ಚೇಷ್ಟೆಯಿಂದ ತೋರಿದರು ಪ್ರತಿಕ್ರಿಯೆ ಒಂದೇ ತೆರನಾಗಿರುತ್ತಂತೆ. ಅಂದರೆ ಜೋಕನ್ನು ಹೇಳಲೇಬೇಕು ಅಂತಿಲ್ಲ, ಸುಮ್ಮನೆ ಕೈಸನ್ನೆ ಮಾಡಿಯೂ ಶ್ರೋತೃಗಳ ಗಮನ ಸೆಳೆಯಬಹುದು ಎನ್ನುವುದು ಸ್ಟೆಫಾನಿಯವರ ತರ್ಕ. ಆದರೆ ಹೀಗೆ ಹಾಸ್ಯ ಮಾಡುವ ಭಾಷಣಕಾರರ ಸಂಖ್ಯೆ ಬಹಳ ಕಡಿಮೆಯಂತೆ. ಇಂಗ್ಲಿಷೇ ಮಾತೃಭಾಷೆ ಇರುವವರ ಭಾಷಣದಲ್ಲಿ ಹೆಚ್ಚು ಜೋಕುಗಳು ಕೇಳಿದುವು. ಇಂಗ್ಲಿಷು ಪರಭಾಷೆ ಆದವರು ಕಡಿಮೆ ಜೋಕು ಹೇಳುತ್ತಿದ್ದರಷ್ಟೇ ಅಲ್ಲ, ಅವರ ಜೋಕುಗಳಿಗೆ ಪ್ರತಿಕ್ರಿಯೆಯು ತಣ್ಣಗಿರುತ್ತಿತ್ತಂತೆ. ಅಂದರೆ ಸಾಂಸ್ಕೃತಿಕ ನೆಲೆಗಟ್ಟಿನ ಪ್ರಭಾವವು ಜೋಕುಗಳ ಮೇಲಿತ್ತು. ಭಾಷಣದ ನಡುವೆಯೂ ಜೋಕುಗಳನ್ನು ಹೇಳುತ್ತಿದ್ದವರು ಕಡಿಮೆ, ಆದರೆ ಅವರ ಹಾಸ್ಯಕ್ಕೆ ಉತ್ತಮ ಪ್ರತಿಕ್ರಿಯೆ ಬರುವುದು ಖಚಿತವಂತೆ. ಇನ್ನು ಅತಿ ಹೆಚ್ಚು ಜೋಕು ಹೇಳುವವರು ಆಯಾ ಕ್ಷೇತ್ರದಲ್ಲಿ ಬಲು ದೀರ್ಘಕಾಲದಿಂದ ಪಳಗಿದವರು. ವಿದ್ಯಾರ್ಥಿಗಳು ಹಾಗೂ ಆಗಷ್ಟೇ ಸಂಶೋಧನೆಯ ಕ್ಷೇತ್ರದಲ್ಲಿ ತೊಡಗಿರುವವರು ಹೀಗೆ ಜೋಕು ಹೇಳುವುದು ಕಡಿಮೆ ಇತ್ತು. ಬಹುಶಃ ವಿಜ್ಞಾನ ಎನ್ನುವುದು ಬಹಳ ಗಂಭೀರ ವಿಷಯ ಎನ್ನುವ ನಂಬಿಕೆ ಇರಬಹುದು, ಅಥವಾ ತಮ್ಮ ಶ್ರೋತೃಗಳಲ್ಲಿ ಪಳಗಿದವರು ಇದ್ದಾರೆ ಎನ್ನುವ ಭಯವೂ ಇರಬಹುದು. ಮಹಿಳೆಯರು ಜೋಕು ಹೇಳಿದ್ದು ಕಡಿಮೆ ಎನ್ನುವ ಸ್ಟೆಫಾನಿ, ಇದು ವೈಜ್ಞಾನಿಕ ಕ್ಷೇತ್ರದಲ್ಲಿರುವ ಅಸಮತೆಯ ಅಥವಾ ಶ್ರೇಣೀಕರಣದ ಫಲ ಇರಬೇಕು. ಈ ವ್ಯವಸ್ಥೆ ಬದಲಾಗದಿದ್ದರೆ ಹೊಸಬರು ಜೋಕುಗಳನ್ನು ಹೇಳಲು ಹಿಂಜರಿಯುತ್ತಲೇ ಇರುತ್ತಾರೆ. ವಿಜ್ಞಾನ ಸಮಾವೇಶಗಳು ಇಂದಿನಂತೆಯೇ ನೀರಸವಾಗಿರುತ್ತವೆ ಎಂದು ಸ್ಟೆಫಾನಿ ಕಳಕಳಿ ವ್ಯಕ್ತಪಡಿಸಿದ್ದಾರೆ. ಹಾ, ಈ ಯಾವ ಸತ್ಯಾಂಶಗಳು ಜೋಕಲ್ಲ. ಕನಿಷ್ಠ ಈ ಅಧ್ಯಯನದಿಂದಾದರೂ ಇನ್ನು ಮುಂದೆ ವಿಜ್ಞಾನ ಭಾಷಣಗಳು ನಗಿಸುತ್ತಲೇ ಅರಿವನ್ನು ಮೂಡಿಸಿಯಾವು ಎನ್ನುವುದು ಅವರ ಆಶಯ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: ಬಣ್ಣದ ಜೀವ ಸಂಚಿಕೆ ಆರು. ನೂರ ಐವತ್ತು ವರ್ಷಗಳ ಹಿಂದೆ ಬ್ರಿಟಿಷ್ ಜೀವಿ ವಿಜ್ಞಾನಿ ಆಲ್ಫ್ರೆಡ್ ರಸೆಲ್ ವ್ಯಾಲೇಸ್ ಅಮೆರಿಕನ್ ನ್ಯಾಚುರಲಿಸ್ಟ್ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದ ದಿ ಕಲರ್ಸ್ ಆಫ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್ ಪ್ರಬಂಧದ ಕನ್ನಡ ಅನುವಾದ ಕಳೆದ ಸಂಚಿಕೆಯಿಂದ ಮುಂದುವರೆದ ಭಾಗ. ಬಣ್ಣಗಳಲ್ಲಿ ಲಿಂಗಭೇದ. ಮೃದುವಾದ ಯಾವುದೇ ರಕ್ಷಣೆಯ ಅಂಗವೂ ಇಲ್ಲದ ದುಂಬಿಗಳ ದಪ್ಪನೆಯ ಕಠಿಣ ಚರ್ಮ, ರಂಗುರಂಗಿನ ಹಲವು ಪತಂಗಗಳು ಹಕ್ಕಿಗಳಿಗೆ ಈಗ ಹೇಳಿದ ಬಣ್ಣ ಬಣ್ಣದ ಚಿಟ್ಟೆಗಳಷ್ಟೇ ವಾಕರಿಕೆ ತರುವಂತಹ ರುಚಿ ಇರುವಂಥವು. ಕಂಬಡಿ ಹುಳುಗಳಲ್ಲಿಯೂ ಇದೇ ನಿಯಮ ಜಾರಿಯಲ್ಲಿರುತ್ತದೆ. ಕಂದು ಇಲ್ಲವೇ ಹಸಿರು ಬಣ್ಣದಂತಹ ರಕ್ಷಣಾ ಬಣ್ಣ ಇರುವವುಗಳನ್ನು ಹಕ್ಕಿಗಳು ಕಬಳಿಸಿಬಿಡುತ್ತವೆ. ಆದರೆ ಕೀಟಭಕ್ಷಕವಾದ ಹಲ್ಲಿಗಳು, ಹಕ್ಕಿಗಳು, ಕಪ್ಪೆ ಹಾಗೂ ಜೇಡಗಳು ಎದ್ದು ತೋರುವ ಬಣ್ಣಗಳಿದ್ದು, ಬಚ್ಚಿಟ್ಟುಕೊಳ್ಳದ ಮ್ಯಾಗ್ಪೈ, ಮುಲರಿನ್ ಹಾಗೂ ಬರ್ಂಟ್ ಬಣ್ಣದ ಪತಂಗಗಳನ್ನು ತಿನ್ನಲು ನಿರಾಕರಿಸಿಬಿಡುತ್ತದೆ. ಇಂಥದ್ದೇ ಇನ್ನೂ ಕೆಲವು ಉದಾಹರಣೆಗಳನ್ನು ಕಶೇರುಕಗಳಲ್ಲಿಯೂ ಕಾಣಬಹುದು. ದಿ ನ್ಯಾಚುರಲಿಸ್ಟ್ ಇನ್ ನಿಕರಾಗುವ ಎನ್ನುವ ಸ್ವಾರಸ್ಯಕರ ಪುಸ್ತಕದಲ್ಲಿ ಮಿಸ್ಟರ್ ಬೆಲ್ಟ್ ಅಲ್ಲಿ ವ್ಯಾಪಕವಾಗಿರುವ ಕಪ್ಪೆಯೊಂದರ ಬಗ್ಗೆ ಹೇಳಿದ್ದಾರೆ. ಬೆಳಗ್ಗಿನ ಹೊತ್ತು ಎಲ್ಲಿಯೂ ಬಚ್ಚಿಟ್ಟುಕೊಳ್ಳದೆ ಎಲ್ಲೆಡೆ ಕುಪ್ಪಳಿಸುತ್ತಾ ಸಾಗುವ ಇದು ಗಾಢ ಕೆಂಪು ಮತ್ತು ನೀಲಿ ಬಣ್ಣವಾಗಿರುತ್ತದೆ. ಸಾಧಾರಣವಾಗಿ ಕಪ್ಪೆಗಳು ಹಸಿರು, ಕಂದು ಇಲ್ಲವೇ ಮಣ್ಣಿನ ಬಣ್ಣದವಾಗಿರುತ್ತವೆ. ರಾತ್ರಿಯಲ್ಲಷ್ಟೇ ಆಹಾರ ಹುಡುಕುತ್ತವೆ. ಎಲ್ಲ ಹಾವು ಹಕ್ಕಿಗಳು ಅವನ್ನು ತಿನ್ನುತ್ತವೆ. ರಕ್ಷಣೆಯ ಹಾಗೂ ಎಚ್ಚರಿಕೆಯ ಬಣ್ಣಗಳ ತತ್ವದ ಬಗ್ಗೆ ಅಗಾಧ ನಂಬಿಕೆ ಇದ್ದ ಮಿಸ್ಟರ್ ಬೆಲ್ಟ್ಗೆ ಈ ಕಪ್ಪೆ ತಿನ್ನಲಾರದ್ದು ಎಂಬ ವಿಶ್ವಾಸವಿತ್ತು. ಈ ವಿಶ್ವಾಸದಿಂದಲೇ ಆತ ಒಂದು ಕಪ್ಪೆಯನ್ನು ಹಿಡಿದು ಮನೆಗೆ ಕೊಂಡೊಯ್ದು ಬಾತು ಮತ್ತು ಕೋಳಿಗಳ ಮುಂದೆ ಎಸೆದ. ಆದರೆ ಒಂದು ಮರಿಬಾತಿನ ಹೊರತು ಉಳಿದವೆಲ್ಲವೂ ಅದನ್ನು ತಿನ್ನಲು ನಿರಾಕರಿಸಿದ್ದುವು. ಮರಿ ಕೋಳಿಯೋ ಕಪ್ಪೆಯನ್ನು ಕೊಕ್ಕಿನಲ್ಲಿ ಹಿಡಿದುಕೊಂಡ ತಕ್ಷಣವೇ ಅದನ್ನು ಕೆಳಕ್ಕೆ ಬಿಸಾಡಿ ಅದೇನೋ ಅಸಹ್ಯವನ್ನು ಮುಟ್ಟಿದಂತೆ ತಲೆಯನ್ನು ಕುಣಿಸುತ್ತಾ ಓಡಾಡಿತು. ಹೀಗೆ ಕಪ್ಪೆಯ ಬಣ್ಣವನ್ನು ನೋಡಿಯೇ ಅದು ಅಸಹ್ಯಕರ ಎಂದು ಊಹಿಸಲಾಗಿತ್ತು. ಗಾಢ ಬಣ್ಣಗಳು ಎಚ್ಚರಿಕೆಯ ಬಣ್ಣಗಳು ಎನ್ನುವ ತತ್ವಕ್ಕೆ ಈ ರೀತಿಯ ಮುಂತರ್ಕದ ಪರೀಕ್ಷೆಗಿಂತ ಬೇರೆ ಪುರಾವೆ ಬೇಕಿಲ್ಲ. ಇಂತಹ ವಿಶಿಷ್ಟ ರಕ್ಷಣೆ ಇಲ್ಲದ ಜೀವಿಗಳನ್ನು ನಿರಂತರವಾಗಿ ಕಾಡುವ ಮಾಂಸಾಹಾರಿಗಳೆಲ್ಲವೂ ಎಲ್ಲೆಡೆಯೂ ಈ ಬಗೆಯ ರಕ್ಷಣೆ ಇರುವ ಪ್ರಾಣಿಗಳನ್ನು ದೂರವೇ ಇಡುತ್ತವೆ ಎನ್ನುವ ಅಂಶ, ಬೇಟೆಯಾಡುವ ಪ್ರಾಣಿಗಳು ಅಪ್ಪಿತಪ್ಪಿಯೂ ಇವನ್ನು ಇತರೆ ಪ್ರಾಣಿಗಳೆಂದು ಪರಿಗಣಿಸಿ ಹಿಂಸಿಸದಂತೆ ರಕ್ಷಿಸಬೇಕೆಂದರೆ ಇವುಗಳಿಗೂ ಅದೇ ಬಗೆಯ ಬಣ್ಣಗಳು ಇರಬೇಕು. ವಿಚಿತ್ರವೆಂದರೆ ಹೀಗೆ ವಿಶಿಷ್ಟವಾದ ರಕ್ಷಣೆ ಇರುವ, ಅಂದರೆ ಆ ಬಗೆಯ ರಕ್ಷಕ ಬಣ್ಣಗಳ ಜೀವಿಗಳು ಇರುವಲ್ಲೆಲ್ಲ ಅವುಗಳನ್ನೇ ಹೋಲುವ ಬಣ್ಣದ ಹಾಗೂ ನಡವಳಿಕೆ ಇರುವ ಮತ್ತು ಆ ಜೀವಿಯೋ ಎನ್ನುವಂತೆ ತಪ್ಪು ತಿಳಿಯಬಹುದಾದ ಸಾಧಾರಣ ಜೀವಿಗಳೂ ಹಲವು ಇರುತ್ತವೆ. ಈ ಎರಡನೆಯ ಬಗೆಯ ಜೀವಿಗಳು ಬಣ್ಣ ಮತ್ತು ನಡವಳಿಕೆಯಲ್ಲಿ ಆ ಜೀವಿಗಳೇ ನಾವು ಎಂದು ಸುಳ್ಳು ಹೇಳುತ್ತಾ ತಮ್ಮನ್ನು ರಕ್ಷಿಸಿಕೊಳ್ಳುತ್ತವೆ. ಮಿಮಿಕ್ರಿ ಅಥವಾ ಅಣಕು ಎಂದು ಕರೆಯುವ ವಿದ್ಯಮಾನವೇ ಇದು. ಇದನ್ನು ಈಗಾಗಲೇ ಇದರ ಬಗ್ಗೆ ಪತ್ತೆ ಮಾಡಿದ ಮಿಸ್ಟರ್ ಬೇಟ್ಸ್, ನಾನು, ಮಿಸ್ಟರ್ ಟ್ರೈಮನ್ ಮತ್ತು ಇತರರು ಸಾಕಷ್ಟು ಹೇಳಿದ್ದೇವೆ. ಇಲ್ಲಿ ಇಷ್ಟೇ ಹೇಳಿದರೂ ಸಾಕು, ತಿನ್ನಲು ಅರ್ಹವಲ್ಲದ ಡೇನಿಡೆ ಹಾಗೂ ಅಕ್ರೋಯಿಡೆ ಗುಂಪಿನ ಚಿಟ್ಟೆಗಳು ಹಾಗೂ ಪತಂಗಗಳ ಜೊತೆಗೆ ತಿನ್ನಲು ಯೋಗ್ಯವಾದ ಲೆಪ್ಟಾಲಿಡೆ, ಪೆಪಲಿಯೋ, ಡಯಾಡೆಮ್ನ ಮತ್ತು ಹಲವು ಪತಂಗಗಳು ಇರುತ್ತವೆ. ಇವೆಲ್ಲವೂ ತಮ್ಮ ನೆಲೆಯ ಪರಿಸರದಲ್ಲಿ ಇರುವ ತಿನ್ನಲಾಗದ ಪ್ರಭೇದಗಳನ್ನು ಯಥಾವತ್ತು ಪ್ರತಿರೂಪಗಳಂತೆ ಕಾಣುವುದರಿಂದ ಆಕ್ರಮಣಕಾರರಿಂದ ತಪ್ಪಿಸಿಕೊಂಡು ಬಿಡುತ್ತವೆ. ಕೆಲವು ದುಂಬಿಗಳು ಕೂಡ ಇದೇ ರೀತಿಯಲ್ಲಿಯೇ ತಿನ್ನಲಾಗದ ದುಂಬಿಗಳನ್ನು ಹೋಲುತ್ತವೆ. ಕೆಲವು ಮೃತದೇಹದ ದುಂಬಿಗಳು ಕಠಿಣ ಚರ್ಮದಿಂದಾಗಿ ತಿನ್ನಲಾಗದ ದುಂಬಿಗಳಂತೆಯೇ ಕಾಣುತ್ತವೆ. ಇದೇ ಕಾರಣಕ್ಕೆ ಕೆಲವು ಪತಂಗಗಳು ಕಣಜಗಳಂತೆಯೂ, ಇರುವೆಗಳು ದುಂಬಿಗಳಂತೆಯೂ ತೋರುತ್ತವೆ. ವಿಷ ಹಾವುಗಳನ್ನು ಅಣಕಿಸುವ ವಿಷವಲ್ಲದ ಹಾವುಗಳೂ ಇವೆ. ನಿರಪಾಯಕಾರಿಯಾದ ಕೋಗಿಲೆಯಂತಹ ಕುಕ್ಕುಗಳು ಗಿಡುಗಗಳಂತೆ ತೋರುವುದೂ ಉಂಟು. ಈ ಬಗೆಯ ಅಣುಕುಗಳು ಇರುವುದೇಕೆ, ಅವನ್ನು ನಿಶ್ಚಯಿಸುವ ನಿಯಮಗಳು ಯಾವುವು ಎಂಬ ಬಗ್ಗೆ ಆಗಲೇ ಹೇಳಿಯಾಗಿದೆ. ಮೂರನೆಯ ಬಣ್ಣದ ವರ್ಗವನ್ನು ಲೈಂಗಿಕ ಬಣ್ಣಗಳು ಎನ್ನಬಹುದು. ಇದರಲ್ಲಿ ಎರಡು ಲಿಂಗಗಳ ಬಣ್ಣಗಳು ವಿಭಿನ್ನವಾಗಿರುವ ಎಲ್ಲ ಉದಾಹರಣೆಗಳು ಸೇರುತ್ತವೆ. ಈ ಲಿಂಗಭೇದ ಬಹಳ ಸಾಮಾನ್ಯವಾಗಿದ್ದು ಸಾಕಷ್ಟು ವ್ಯತ್ಯಾಸಗಳನ್ನು ಕಾಣಬಹುದು. ರಂಗಿನಲ್ಲಿ ತುಸು ಬದಲಾವಣೆ ತೋರುವುದರಿಂದ ಇಡೀ ಬಣ್ಣವೇ ಬೇರೆಯಾಗಿರುವವರೆಗೆ ಗಂಡು ಹೆಣ್ಣಿನಲ್ಲಿ ವ್ಯತ್ಯಾಸಗಳನ್ನು ಕಾಣಬಹುದು. ಲಿಂಗಗಳು ಬೇರೆ ಬೇರೆಯಾಗಿರುವ ಎಲ್ಲ ವರ್ಗಗಳ ಪ್ರಾಣಿಗಳಲ್ಲಿಯೂ ಬಣ್ಣದಲ್ಲಿ ಲಿಂಗಭೇದವನ್ನು ನೋಡಬಹುದಾದರೂ ಕೆಲವು ಪ್ರಾಣಿವರ್ಗಗಳಲ್ಲಿ ಇದು ಹೆಚ್ಚು. ಸನಿಗಳಲ್ಲಿ, ಉರಗಗಳು ಹಾಗೂ ಮೀನುಗಳಲ್ಲಿ ಬಣ್ಣದ ಲಿಂಗಭೇದ ಸ್ವಲ್ಪ ಅಪರೂಪ, ಅಷ್ಟೇನೂ ಹೆಚ್ಚಾಗಿಲ್ಲ. ಆದರೆ ಹಕ್ಕಿಗಳಲ್ಲಿ ಬಲು ಸಾಮಾನ್ಯವಷ್ಟೇ ಅಲ್ಲ, ದೊಡ್ಡದಾಗಿ ಕಾಣುವಂತೆ ವಿಕಾಸವಾಗಿದೆ. ಕೀಟಗಳ ವಿಷಯದಲ್ಲಿ ಚಿಟ್ಟೆಗಳಲ್ಲಿ ಬಣ್ಣದಲ್ಲಿನ ಲಿಂಗಭೇದ ಬಹಳ ಹೆಚ್ಚು. ದುಂಬಿಗಳು, ಕಣಜಗಳು ಹಾಗೂ ಜೇನುನೊಣಗಳಲ್ಲಿ ಇದು ಕಡಿಮೆ. ಆದರೆ ಎರಡೂ ಲಿಂಗಗಳ ಬಣ್ಣಗಳಲ್ಲಿ ವ್ಯತ್ಯಾಸ ಕಾಣುವ ಈ ವರ್ಣ ಲಿಂಗಭೇದ ಎನ್ನುವ ವಿದ್ಯಮಾನ ಸಾಮಾನ್ಯವಾಗಿ ಚಿಟ್ಟೆಗಳು ಹಾಗೂ ಹಕ್ಕಿಗಳಂತಹ ಒಂದಕ್ಕೊಂದು ಸಂಬಂಧವೇ ಇಲ್ಲದ ಜೀವಿಗಳಲ್ಲಿ ತೋರುವ ರೀತಿಯಲ್ಲಿ ಇರುವ ಹೋಲಿಕೆ ಅದ್ಭುತ. ಇವೆರಡೂ ಜೀವಿಗಳು

0: ಗಾಢವಾದ ಬಣ್ಣದ ಚುಕ್ಕೆಗಳು ಇಲ್ಲವೇ ಮಚ್ಚೆಗಳು ಕಾಣಿಸುತ್ತವೆ. ಹೆಣ್ಣುಗಳಲ್ಲಿ ಇವೇ ಚುಕ್ಕೆ ಹಾಗೂ ಮಚ್ಚೆಗಳು ಅದೇ ಬಣ್ಣವಾಗಿದ್ದರೂ ತೆಳುವಾದ ರಂಗಿನವಾಗಿ ಮಸುಕಾಗಿರುತ್ತವೆ ಅಥವಾ ಹಳದಿ ಟೊಪ್ಪಿಗೆ ಅದಿರುಳಿ ಹಸಿರು ಮರಕುಟಿಗ ಇಲ್ಲವೇ ಕಿತ್ತಳೆ ತುದಿರೆಕ್ಕೆ ಇರುವ ಆಂಟೋಚಾರಿಸ್ ಚಿಟ್ಟೆಗಳಂಥವುಗಳಲ್ಲಿ ತೋರುವಂತೆ ಹೆಣ್ಣುಗಳಲ್ಲಿ ಇವು ಮಾಯ ಆಗಿರಲೂಬಹುದು. ಮುಂದುವರಿಯುವುದು.
1: ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣಧ್ವನಿ ಕುಮಾರಿ ಸಿಂಧು ಹಾಗೂ ಶ್ರೀಮತಿ ಭಾರತಿ ಮತ್ತು ಎಐ ಧ್ವನಿಗಳು.
2: ಇದುವರೆಗೂ ಪ್ರಸಾರವಾಯಿತು ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಜಾಣಸುದ್ದಿ ವಿಶೇಷ ಕಾರ್ಯಕ್ರಮ. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಪ್ರಸ್ತುತಿ. ನಮಸ್ಕಾರ.
3: ಬೆಳಗಾವಿಯ ಕೆಎಲ್ಇ ಬಿಎಂ ಕಂಕಣವಾಡಿ ಆಯುರ್ವೇದ ಹಾಸ್ಪಿಟಲ್ ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವಾ ದೇತಾಹೆ. ತುಮಚಾ ರೋಗಾಚ ಯೋಗ್ಯ ನಿದಾನ ಕರುನ್ ಅವಶ್ಯಕ ಅಸಣಾರೆ ಸರ್ವ ಉಪಚಾರ ತಜ್ಞ ಡಾಕ್ಟರಾಂಕಡೂನ್ ದಿಲೆ ಜಾತೀಲ. ಕೆಎಲ್ಇ ಬಿಎಂ ಕಂಕಣವಾಡಿ ಆಯುರ್ವೇದ ಹಾಸ್ಪಿಟಲ್ಚಾ ಮುಖ್ಯ ಉದ್ದೇಶ ರೋಗಾಚ ನಿದಾನ ಕರ್ನ ಆಣಿ ಯೋಗ್ಯ ಉಪಚಾರ ಕರ್ನ. ತುಮಚಾ ಆರೋಗ್ಯಾಚಿ ಕಾಳಜಿ ಘೇಣ ಹೇಚ ಆಮಚೆ ಧ್ಯೇಯ. ತುಮಚಾ ಆರೋಗ್ಯಾಚ್ಯಾ ತಕ್ರಾರಿ ದೂರ ಕರ್ನ್ಯಾಸಾಠಿ ಆಯುರ್ವೇದಿಕ ಉಪಚಾರ ಘೇಣ್ಯಾಸಾಠಿ ಸಂಪರ್ಕ ಕರಾ. ಕೆಎಲ್ಇ ಬಿಎಂ ಕಂಕಣವಾಡಿ ಆಯುರ್ವೇದ ಹಾಸ್ಪಿಟಲ್ ಆಣಿ ಮಹಾವಿದ್ಯಾಲಯ ಶಹಾಪುರ್ ಬೆಳಗಾವ್. ಫೋನ್ ನಂಬರ್ 08312486286.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KL ಈ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ಖೇತ್ ಬಚಾವ್ ಅಭಿಯಾನ ಹಾಗೂ ಮುಂಗಾರು ಬಿತ್ತನೆ ಕುರಿತು ವಿಶೇಷ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ. ಕಾರ್ಯಕ್ರಮದ ಅತಿಥಿ ಬೆಳಗಾವಿಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೋಳೇಕರ್ ಅವರು ಹಾಗೂ ಅವರೊಂದಿಗೆ ಸಹಾಯಕ ಕೃಷಿ ನಿರ್ದೇಶಕರು ವಿಷಯ ತಜ್ಞ ಶ್ರೀ ಚಿದಂಬರ್ ಹೂಗಾರ್ ಅವರು. ಕಾರ್ಯಕ್ರಮದಲ್ಲಿ ಇವರಿಗೆ ಸ್ವಾಗತಿಸೋಣ. ನಮಸ್ಕಾರ.
1: ನಮಸ್ಕಾರ ಇವರು. ನಮಸ್ಕಾರ
0: ಸರ್. ಇವತ್ತಿನ ಕಾರ್ಯಕ್ರಮದ ವಿಷಯದ ಕುರಿತು ಖೇತ್ ಬಚಾವ್ ಅಭಿಯಾನ, ಅಲ್ಲಿಂದ ಪ್ರಾರಂಭ ಮಾಡೋಣ. ಇದು ಪ್ರಾರಂಭ ಯಾವಾಗಾಯಿತು?
1: ಎಲ್ಲರಿಗೂ ನಮಸ್ಕಾರ. ಇವತ್ತು ಕೃಷಿ ಇಲಾಖೆ ಮತ್ತು KLE ವೇಣುಧ್ವನಿ ಮುಖಾಂತರ ಇವತ್ತು ರೈತ ಬಾಂಧವರಿಗೆ ವಿಶೇಷವಾದಂತಹ ಸಲಹೆ ಕೊಡಲಿಕ್ಕೆ ಇವತ್ತೊಂದು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಮೊಟ್ಟ ಮೊದಲಿಗೆ ನಾನು ಎಲ್ಲ ರೈತ ಬಾಂಧವರ ಪರವಾಗಿ ಮತ್ತು ಕೃಷಿ ಇಲಾಖೆಯ ಪರವಾಗಿ ವೇಣುಧ್ವನಿ ಎಲ್ಲ ಅಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ತಾವು ಕೇಳಿದ್ದು ಖೇತ್ ಬಚಾವೋ ಬಗ್ಗೆ ತಾವು ಕೇಳಿದ್ರಿ. ಈ ಖೇತ್ ಬಚಾವೋ ಆಂದೋಲನ ಅಂತಕ್ಕಂಥ ವಿನೂತನ ಒಂದು ಕಾರ್ಯಕ್ರಮ ಭಾರತ ಸರ್ಕಾರದ ಕೃಷಿ ಸಚಿವಾಲಯದಿಂದ ಮತ್ತು ನಮ್ಮ ಕೇಂದ್ರ ಕಚೇರಿಯ ಕೃಷಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಕೃಷಿ ಸಚಿವರು ಅವರ ಸೂಚನೆ ಮೇರೆಗೆ ಇವತ್ತು ಇಡೀ ದೇಶಾದ್ಯಂತ ಖೇತ್ ಬಚಾವೋ ಆಂದೋಲನ ಅಂತ ನಾವು ಪ್ರಾರಂಭ ಮಾಡಿದ್ದೀವಿ. ಕೃಷಿ ಇಲಾಖೆಯ ನೇತೃತ್ವದಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತು ನಮ್ಮ ಯೂನಿವರ್ಸಿಟಿ ಎಲ್ಲ ಸೈಂಟಿಸ್ಟ್ಸ್ ಎಲ್ಲ ಕೂಡಿ ಒಂದು ತಿಂಗಳ ಪರ್ಯಂತ June 1 to June 30 ಬೆಳಗಾವಿ ಜಿಲ್ಲೆಯ ಒಳಗೆ ಎಲ್ಲ ಗ್ರಾಮ ಪಂಚಾಯಿತಿಗಳು ಮತ್ತು ಎಲ್ಲ ದೊಡ್ಡ ದೊಡ್ಡ ಹಳ್ಳಿಗಳಲ್ಲಿ ನಾವೇ ವಿಜ್ಞಾನಿಗಳು, ಅಧಿಕಾರಿಗಳು ಸ್ವತಃ ಹಳ್ಳಿಗೆ ಹೋಗಿ ಇವತ್ತು ಖೇತ್ ಬಚಾವೋ ಆಂದೋಲನದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಏನಪ್ಪ ಅಂತಂದ್ರೆ, ಇವತ್ತಿನ ದಿವಸ ಏನಾಗಿದೆ, ಕ್ರಮೇಣ ಈ ಭೂಮಿಯ ಫಲವತ್ತತೆ ನಾವು ಕಳ್ಕೊತಾ ಇದ್ದೀವಿ. ಭೂಮಿ ತಾಯಿ ಇವತ್ತು ಆಕೆ ಆರೋಗ್ಯ ಕಡಿಮೆ ಆಕೋತ್ ಹೊಂಟದ. ಇವತ್ತಿನ ದಿವಸ ನಾವು ಒಂದು ಸನ್ನಿವೇಶ ನೋಡ್ತಾ ಇದ್ದೀವಿ, ಅವರ್ ಸಾಯಿಲ್ ಈಸ್ ಇನ್ ಕೋಮಾ, ಆ ಸ್ಟೇಜಿಗೆ ನಾವು ಬಂದಿದ್ದೆವು. ಹಾಗಾಗಿ ಹೀಗೇನೆ ನಾವು ರಾಸಾಯನಿಕ ಗೊಬ್ಬರಗಳ ಬಳಕೆ, ಅತಿಯಾದ ಕ್ರಿಮಿನಾಶಕಗಳ ಬಳಕೆ ಮಾಡಿಕೊಂಡು ನಾವು ಭೂಮಿ ತಾಯಿಯನ್ನು ಕಳ್ಕೋತೇವೇನೋ ಅನ್ನತಕ್ಕಂಥ ಆತಂಕದಲ್ಲಿರೋದ್ರಿಂದ ಇವತ್ತು ಸರ್ಕಾರದ ವತಿಯಿಂದ ಕೃಷಿ ಇಲಾಖೆ ನೇತೃತ್ವದಲ್ಲಿ ಅಭಿಯಾನ ರೂಪದಲ್ಲಿ ಮಾಡ್ತಾ ಇದ್ದೇವೆ. ಆಲ್ರೆಡಿ ನಮ್ಮ ಬೆಳಗಾವಿ ಜಿಲ್ಲೆಯೊಳಗೆ ಸಾಕಷ್ಟು ಕಾರ್ಯಕ್ರಮಗಳು ಮಾಡಿದ್ದೇವೆ. ಪ್ರತಿ ಒಂದು ಕಾರ್ಯ 12 ಕಾರ್ಯಕ್ರಮ ನಮ್ಮ ಜಿಲ್ಲೆ ಒಳಗಾಗ್ತಾ ಇದ್ದಾವೆ. ಪ್ರತಿ ಕಾರ್ಯಕ್ರಮಕ್ಕೆ ಒಂದು 200-300 ರೈತರು ಕೂಡ್ತಾ ಇದ್ದಾರೆ. ಅವರಿಗೆ ನಾವು ಏನು ಹೇಳ್ತಾ ಇದ್ದೀವಿ ಅಂತಂದ್ರೆ, ಮಣ್ಣಿನ ಆರೋಗ್ಯದ ಬಗ್ಗೆ ಹೇಳ್ತಾ ಇದ್ದೀವಿ, ಮಣ್ಣಿನ ಆರೋಗ್ಯ ಚೀಟಿ ಬಗ್ಗೆ ಹೇಳ್ತಾ ಇದ್ದೀವಿ, ರಾಸಾಯನಿಕ ಗೊಬ್ಬರಗಳ ಸಮತೋಲನ ಬಳಕೆ ಯಾವ ರೀತಿ ಮಾಡಬೇಕು, ಆಮೇಲೆ ಜೈವಿಕ ಗೊಬ್ಬರಗಳ ಬಳಕೆ ಯಾವ ರೀತಿ ಮಾಡಬೇಕು, ಹಸಿರು ಗೊಬ್ಬರಗಳನ್ನ ಯಾವ ರೀತಿ ಬಳಸಬೇಕು ಅಂತಕ್ಕಂಥದ್ದನ್ನು ಹೇಳಿ ಪ್ರತಿ ವರ್ಷಕ್ಕೆ ಸ್ವಲ್ಪ ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆ ಮಾಡ್ಕೋತ ಹೋಗ್ರಿ ಅಂತಕ್ಕಂಥ ಅರಿವು ಮೂಡಿಸ್ತಾ ಇದ್ದೇವೆ. ಅದರ ಜೊತೆಗೇನೆ ಸಾವಯವ ಕೃಷಿಗೆ ಮತ್ತು ನೈಸರ್ಗಿಕ ಕೃಷಿಗೆ ಒತ್ತು

0: ಹೋಗ್ಲಿಕ್ಕೆ ಈ ಒಂದು ಅಭಿಯಾನ ಅನ್ನತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೇನೆ.
1: ಸಾಯಿಲ್ ಇಸ್ ಇನ್ ಕೋಮಾ ಅಂತ ಹೇಳಿದ್ರೆ ಅಲ್ಲಿ ಒಂದು ಬಹಳ ಒಂದು ಇಂಪಾರ್ಟೆಂಟ್ ಆದ ಒಂದು ಲೈನ್ ಅದು. ಅದು ನೋಡಿದ್ರೇನೆ ಒಂಥರ ಈ ಅಭಿಯಾನ ಅದಕ್ಕೆ ಬಹಳ ಮುಖ್ಯ ಆಗುತ್ತೆ. ಅಂತ ಸಂದರ್ಭದಲ್ಲಿ ರೈತರ ಭೂಮಿ ರಕ್ಷಿಸಲು ಈ ಅಭಿಯಾನ ಯಾವ ರೀತಿ ಲಾಭ ಕೊಡುತ್ತೆ ಅದ್ರ ಬಗ್ಗೆ ಸ್ವಲ್ಪ
0: ರೈತರಿಗೆ ಅಂದ್ರೆ ಹೆಂಗೆ, ಈಗ ರೈತರು ನೀರಾವರಿ ಪ್ರದೇಶದೊಳಗೆ ಯಥೇಚ್ಛವಾಗಿ ರಾಸಾಯನಿಕ ಗೊಬ್ಬರ ಹಾಕ್ತಾರೆ. ಯೂರಿಯಾ, ಡಿ ಎ ಪಿ, ಪೊಟ್ಯಾಶ ಎಷ್ಟು ಹಾಕಬೇಕು ಅಷ್ಟು ಹಾಕೋದಿಲ್ಲ, ಹೆಚ್ಚಿನ ಪ್ರಮಾಣದಲ್ಲಿ ನೀರಾವರಿ ಭಾಗದಾಗ ಬಳಸ್ತಾ ಇದ್ದಾರೆ. ಆ ಭಾಗದಲ್ಲಿ ನಾವು ಅವೇರ್ನೆಸ್ ಮಾಡಿದೀವಿ ಅಂದ್ರೆ ಸುಮ್ಸೋನೆ ಖರ್ಚು ಮಾಡ್ತಾ ಇದ್ದಾರೆ. ಖರ್ಚು ಹೆಚ್ಚಾಗತ್ತೆ ಹೊರತಾಗಿ ಬೆಳೆ ಹೆಚ್ಚು ಬರೋದಿಲ್ಲ. ಹೆಚ್ಚು ಗೊಬ್ಬರ ಹಾಕಿದ್ರೆ ಒಂದು ರೈತ ಬಾಂಧವರು ಇವತ್ತು ತಿಳ್ಕೋಬೇಕು, ಹೆಚ್ಚು ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಹೆಚ್ಚು ಇಳುವರಿ ಬರ್ತದೆ ಅಂತಕ್ಕಂಥ ಸುಳ್ಳದು. ಅದಕ್ಕೆ ಸಾಧ್ಯ ಇಲ್ಲ. ಖರ್ಚು ಹೆಚ್ಚಾಗುತ್ತೆ ವಿನಃ ಇಳುವರಿ ಹೆಚ್ಚು ಬರೋದಿಲ್ಲ. ಆಮೇಲೆ ಏನಾಗುತ್ತೆ, ಭೂಮಿಯ ಆರೋಗ್ಯ ಕೂಡ ಕೆಡ್ಕೋತ ಹೋಗುತ್ತೆ. ಪ್ರತಿಯೊಂದು ಬೆಳೆಗೆ ನಾವು ವೈಜ್ಞಾನಿಕವಾಗಿ ಶಿಫಾರಸು ಮಾಡಿದೆವು, ಪ್ರತಿಯೊಂದು ಬೆಳೆಗೆ ವೈಜ್ಞಾನಿಕವಾಗಿ ರಾಸಾಯನಿಕ ಗೊಬ್ಬರಗಳ ಶಿಫಾರಸಿದೆ. ಇವತ್ತು ಇಷ್ಟು ಸಾರಜನಕ, ಇಷ್ಟು ರಂಜಕ, ಇಷ್ಟು ಪೊಟ್ಯಾಶ್ ಹಾಕ್ಬೇಕು, ಇಷ್ಟು ಲಘು ಪೋಷಕಾಂಶ ಹಾಕ್ಬೇಕು, ಆಮೇಲೆ ಇಷ್ಟು ಚಕಡಿ ಕೊಟ್ಟಿಗೆ ಗೊಬ್ಬರ ಅಂತ ಬರೆದಿದ್ದು. ನಮ್ಮಲ್ಲಿ ಒಂದು ಪ್ಯಾಕೇಜ್ ಪಡೆಯಿರಿ, ಅಷ್ಟೇ ಹಾಕ್ಬೇಕು ಅವರು. ಸೊ ಅದರ ಬಗ್ಗೆ ಇದ್ರಾಗ ಒತ್ತು ಕೊಡ್ತಾ ಇದೆ. ಆಮೇಲೆ ರಾಸಾಯನಿಕ ಗೊಬ್ಬರದ ಭರಾಟೆ ಒಳಗೆ ರೈತರು ಇವತ್ತಿನ ದಿವಸ ಆರ್ಗ್ಯಾನಿಕ್ ಫಾರ್ಮಿಂಗ್ ಏನಿದೆ ಅಲ್ಲ, ಸಾವಯವ ಕೃಷಿ, ಆಮೇಲೆ ಹಸಿರೆಲೆ ಗೊಬ್ಬರ, ಈ ಬಯೋ ಫರ್ಟಿಲೈಸರ್ ಮರ್ತೇ ಬಿಟ್ಟಾರ. ಕಡಿಮೆ ಖರ್ಚು ಮಾಡ್ಬೇಕು, ಅದಕ್ಕೆ 100 ರೂಪಾಯಿ ಖರ್ಚು ಮಾಡ್ಬೇಕು ಅಷ್ಟೇ. ಅದು ಒಂದು 100 ರೂಪಾಯಿ ಖರ್ಚು ಮಾಡಿದ್ರೆ 2000 ರೂಪಾಯಿ ಅವಂಗೆ ಹೆಚ್ಚುವರಿ ಆದಾಯ ಬರ್ತಾ ಇದೆ. ಆ ಒಂದು ಪಾಯಿಂಟಿಗೆ ನಾವು ಒತ್ತು ಕೊಟ್ಟು ಈ ಖೇತ ಬಚಾವ್ ಆಂದೋಲನದಲ್ಲಿ ಹೇಳ್ತಾ ಇದ್ದೀವಿ. ರಾಸಾಯನಿಕ ಗೊಬ್ಬರದ ಬಳಕೆ ಕ್ರಮೇಣ ಕಡಿಮೆ ಮಾಡಬೇಕಾಗಿದೆ. ಆಮೇಲೆ ನೋಡಿ, ಯೂರಿಯಾ ಗೊಬ್ಬರ, ಡಿ ಎ ಪಿ ಮತ್ತು ಪೊಟ್ಯಾಶ್, ಯೂರಿಯಾದಲ್ಲಿ ಸಾರಜನಕ ಇರ್ತದೆ, ಡಿ ಎ ಪಿ ಒಳಗೆ ರಂಜಕ ಇರ್ತದೆ, ಇನ್ನೊಂದು ಫಾಸ್ಫರಸ್. ಈ ಮೂರೇ ಗೊಬ್ಬರ ರೈತರಿಗೆ ಗೊತ್ತಿರೋದು, ಈ ಮೂರೇ ನ್ಯೂಟ್ರಿಯಂಟ್ಸ್ ಕೊಡ್ತಾ ಇದ್ದಾರೆ ಅವರು. ಒಂದು ಬೆಳೆ ಹುಲಸಾಗಿ ಬೆಳಿಬೇಕಾಗಿತ್ತು ಅಂದ್ರೆ 16 ತರ ಪೋಷಕಾಂಶಗಳು ಬೇಕಾಗಿತ್ತು. 16 ತರ ಪೋಷಕಾಂಶಗಳ ಹಾಕಬೇಕಾಗಿತ್ತಂದ್ರೆ 16 ತರ ಗೊಬ್ಬರ ಹಾಕಬೇಕು. ಈ 16 ಪೋಷಕಾಂಶಗಳು ಒಂದರಾಗೆ ಇರ್ತಾವ, ಎದುರಾಗಿರ್ತಾವ ಅಂದ್ರೆ ಸಾವಯವ ಪದಾರ್ಥ ಆಗಿರ್ತಾವ. ಒಂದು ಹಾಕಿಬಿಟ್ರೆ ಸಾಕು, ಸಗಣಿ ಗೊಬ್ಬರ, ಎರಳು ಗೊಬ್ಬರ ಹಾಕಿದ್ರೆ ಸಾಕು, ಎಲ್ಲ ಸಿಗ್ತಾವ ಅದರಾಗ. ಮತ್ತೆ ರೈತರು ಮಾಡಬೇಕು ಬೇಡ. ಹಾ, ಅದಕ್ಕಾಗಿ ಈ ರಾಸಾಯನಿಕ ಗೊಬ್ಬರ ನಾವೇನು ಇಮಿಡಿಯೇಟ್ಲಿ ರಾಸಾಯನಿಕ ಕೃಷಿ ಬಿಡುತ್ತೆ ಹೇಳ್ತಾ ಇಲ್ಲ. ಕ್ರಮೇಣ 1ನೇ ವರ್ಷ 25% ಕಡಿಮೆ ಮಾಡಿರಪ್ಪ, 2ನೇ ವರ್ಷ ಒಂದು 30-40% ಕಡಿಮೆ ಮಾಡಿರಿ, 3ನೇ ವರ್ಷ ಅಷ್ಟು ಕಡಿಮೆ ಮಾಡಿರಿ, ಒಂದು 5 ವರ್ಷ ಕಡಿಮೆ ಮಾಡ್ಕೋತ ಹೋದ್ರೆ ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆ ಮಾಡಬೇಕು, ಈ ಕಡೆ ಸಾವಯವ ಪದಾರ್ಥಗಳನ್ನು ಹೆಚ್ಚು ಮಾಡ್ಕೋತ ಹೋಗ್ಬೇಕು. ಅವಾಗ ಬ್ಯಾಲೆನ್ಸ್ ಆಗಿ ಭೂಮಿಯ ತಾಯಿ ಕೂಡ ಉಳಿತಾಳೆ, ಭೂಮಿಯ ಫಲವತ್ತತೆ ಕೂಡ ಉಳಿತದೆ. ಆಮೇಲೆ ಆರ್ಗ್ಯಾನಿಕ್ ಕಾರ್ಬನ್ ಅಂತಿದೆ ಈ ಭೂಮಿ ಒಳಗೆ ರೀ, ಸಾವಯವ ಇಂಗಾಲದ ಪದಾರ್ಥ ಅದು 0.6 ಮೇಲೆ ಇರಬೇಕು. ವೈಜ್ಞಾನಿಕವಾಗಿ 0.6 ಮೇಲೆ ಇದ್ರೆ ಚೆನ್ನ ಒಳ್ಳೆ ಭೂಮಿ ಅಂತ ಹೇಳ್ತಿರ್ತೀವಿ. ಈ ಫಾರೆಸ್ಟ್ನಾಗ ನೀವು ಹೋದ್ರೆ 1 ಮ್ಯಾಗಿರ್ತದೆ ಆರ್ಗ್ಯಾನಿಕ್ ಕಾರ್ಬನ್, ಯಾಕಂದ್ರೆ ಅಷ್ಟೆಲ್ಲ ಅಲ್ಲಿ ಸಾವಯವ ಪದಾರ್ಥಗಳಿರ್ತದೆ, ರಾಸಾಯನಿಕ ಗೊಬ್ಬರ ಇರೋದಿಲ್ಲ. ಈಗ ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ ಆತಂಕಕಾರಿ ಏನಪ್ಪ ಅಂತಂದ್ರೆ 0.3, 0.35, 0.4, 0.45, 0.55, 0.6 ಮಟ್ಟ ಅದಾವೆ ನಮ್ಮ ಜಿಲ್ಲೆ ಒಳಗೆ. 0.3 ಅಂದ್ರೆ ಏನರ್ಥ, 0.3 ಅಂದ್ರೆ ಭಾರಿ ಇದು ಒಳ್ಳೆ ಭೂಮಿ ಅಲ್ಲ, ಫಲವತ್ತಾದ ಭೂಮಿ ಅಲ್ಲ, ಅದು ಅದರಾಗ ಸತ್ವ ಇಲ್ಲ ಅಂತಕ್ಕಂಥದ್ದು ನಮ್ಗೆ ಅರಿವಾಗುತ್ತೆ. ಅದಕ್ಕೆ ರೈತ ಬಾಂಧವರು ಎಚ್ಚೆತ್ಕೋಬೇಕಾಯ್ತು. ಇವತ್ತು ಎಚ್ಚೆತ್ಕೊಂಡು ನಮ್ಮ ಭೂಮಿಯನ್ನು ಉಳಿಸಿ, ಪರಿಸರವನ್ನು ಉಳಿಸಿ ಚೆನ್ನಾಗಿ ಕೃಷಿ ಮಾಡ್ಬೋದು. ಇವತ್ತು ವೈಜ್ಞಾನಿಕವಾಗಿ ಮಾಡಬೇಕಾಗೈತೆ. ಅದಕ್ಕಾಗಿ ಆ ವೈಜ್ಞಾನಿಕ ಕೃಷಿಗೆ ಈ ಒಂದು ಖೇತ್ ಬಚಾವ್ ಆಂದೋಲನಕ್ಕೆ ನಾವು ಒತ್ತು ಕೊಡ್ತಾ ಇದ್ದೇವೆ.
1: ಅಂತ ಸಂದರ್ಭದಲ್ಲಿ ಪ್ರಶ್ನೆ ಬರುತ್ತೆ, ರೈತರು ಎಷ್ಟು ಅವೇರ್ ಆಗಿದ್ದಾರೆ ಈ ಒಂದು ಅಭಿಯಾನದ ಕುರಿತು? ಅವೇರ್ ಅಷ್ಟೇ ಇಲ್ಲ, ಅದನ್ನ ಅಳವಡಿಸ್ಕೊಳ್ತಾ ಇದ್ದಾರೆ ಎಷ್ಟು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಅಳವಡಿಸ್ಕೊತಾರೆ ರೈತರು ಸಾಕಷ್ಟು. ರೈತರು ಈ ನಾವೇನು ಸಲಹೆ ಕೊಟ್ಟಿದ್ದೀವಲ್ಲ, ಸಾಕಷ್ಟು ರೈತರು ನಮ್ಮಲ್ಲಿ, ನಾನು ಕೂಡ ಹಳ್ಳಿ ಹಳ್ಳಿಗಳಲ್ಲಿ ಹೋಗ್ತಿರ್ತೀನಲ್ಲ, ಎಲ್ಲ ಸಭೆ ಸಮಾರಂಭಗಳಲ್ಲಿ ರೈತರ ತರಬೇತಿಗಳು ಹೋಗ್ತಿರ್ತೀನಲ್ಲ, ಅಲ್ಲಿ ಅವೇರ್ನೆಸ್ ಭಾಳ ಇದೆ ನಮ್ಮಲ್ಲಿ. ನಮ್ಮ ರೈತರು ಬೇರೆ ಜಿಲ್ಲೆಗೆ ಕಂಪೇರ್ ಮಾಡಿದ್ರೆ ಬೆಳಗಾವಿ ಜಿಲ್ಲಾ ರೈತರು ಅರ್ಲಿ ಅಡಾಪ್ಟರ್ಸ್. ಅಂದ್ರೆ ಏನು, ಒಂದು ತಂತ್ರಜ್ಞಾನ, ಹೊಸ ತಂತ್ರಜ್ಞಾನ ಅಲ್ಲಿ ಬಂತು ಅಂತಂದ್ರೆ ಅವ್ರು ಇಮಿಡಿಯೇಟ್ಲಿ ಆ ತಂತ್ರಜ್ಞಾನವನ್ನು ಅಳವಡಿಸ್ಕೋತಾರೆ. ದೇ ಆರ್ ಕಾಲ್ಡ್ ಆಸ್ ಅರ್ಲಿ ಅಡಾಪ್ಟರ್ಸ್. ನಮ್ಮಲ್ಲಿ ಚಿಕ್ಕೋಡಿ ಭಾಗ, ನಿಪ್ಪಾಣಿ ಭಾಗ, ಈ ಕಡೆ ಹುಕ್ಕೇರಿ, ಅಥಣಿ, ರಾಯಬಾಗ, ಗೋಕಾಕ, ಈ ಕಡೆ ಭಾರಿ ಪ್ರೋಗ್ರೆಸಿವ್ ಫಾರ್ಮರ್ಸ್ ರೀ. ನಮ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಇಲಾಖೆ ಜೊತೆ ಒಳ್ಳೆ ಸಂಪರ್ಕ ಇಟ್ಕೊಂಡಿದ್ದಾರೆ, ವಿಜ್ಞಾನಿಗಳ ಜೊತೆ ಕೂಡ ಒಳ್ಳೆ ಸಂಪರ್ಕ ಇಟ್ಕೊಂಡು ಅವರು ಕೃಷಿ ಮಾಡ್ತಾ ಇದ್ದಾರೆ.
1: ಸರ್, ಅರ್ಲಿ ಅಡಾಪ್ಟರ್ಸ್ ಅಂತ ತಾವು ಹೇಳಿದ್ರಿ, ಯಾವೆಲ್ಲ ವಿಷಯಗಳನ್ನು ಅಡಾಪ್ಟ್ ಮಾಡಿಕೊಂಡು ಆ್ಯಂಡ್ ಆ ಒಂದು ಪರ್ಸೆಂಟ್ ಬಗ್ಗೆನೂ ತಾವು ತಿಳಿಸಿದ್ರಿ. ಫಸ್ಟ್ ಇಯರ್ 25%, ಆಮೇಲೆ ಹಾಗೆ ಹಾಗೆ ಬೆಳ್ಕೋದು 5 ಇಯರ್ಸ್, ಈಗ ಎಲ್ಲಿವರೆಗೆ ಬಂದಿದೆ ಸ್ಟ್ಯಾಟಿಸ್ಟಿಕಲಿ ಹೇಳ್ಬೋದಾ ಸ್ವಲ್ಪ?
0: ಈಗ ಅವೇರ್ನೆಸ್ ಬಂದಿದೆ, ಹಂಗೆ ನಮ್ಮಲ್ಲಿ ನೋಡ್ರಿ, ಕ್ರಮೇಣ ಸಾವಯವ ಕೃಷಿ ಕ್ಷೇತ್ರ ಹೆಚ್ಚಾಗ್ತಾ ಇದೆ ನಮ್ಮಲ್ಲಿ. ಆಮೇಲೆ ಪಬ್ಲಿಕಲ್ಲಿ ಕೂಡ ಹೆಲ್ತ್ ಬಗ್ಗೆ ಅವೇರ್ನೆಸ್ ಬಂದಿದೆ, ಹೆಲ್ತ್ ಅವೇರ್ನೆಸ್ ಪಬ್ಲಿಕಲ್ಲಿ ಬಂದಿದೆ. ಅವರು ಕೂಡ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಕೇಳ್ತಾ ಇದ್ದಾರೆ, ಆರ್ಗ್ಯಾನಿಕ್ ಬೆಲ್ಲ, ಆರ್ಗ್ಯಾನಿಕ್ ಮಿಲೆಟ್ಸು, ಆರ್ಗ್ಯಾನಿಕ್ ದಾಲು, ಇವೆಲ್ಲ ಆರ್ಗ್ಯಾನಿಕ್ ಇದು ನಮ್ಮ ಎಣ್ಣೆ ಪದಾರ್ಥಗಳನ್ನು ಚೆನ್ನಾಗಿ

0: ನಾವು ಘಾಣದ ಎಣ್ಣೆ, ರಿಫೈನ್ಡ್ ಆಯಿಲ್ ಅಲ್ಲ. ಹಂಗಾಗಿ ಗ್ರಾಹಕರಲ್ಲಿ ಕೂಡ ಹೆಲ್ತ್ ಬಗ್ಗೆ ಅವೇರ್ನೆಸ್ ಬಂದಿದೆ, ರೈತರಲ್ಲಿ ಕೂಡ ಈ ಪದಾರ್ಥಗಳ ಬಗ್ಗೆ, ಆಮೇಲೆ ಅವ್ರ ರೇಟ್ ಕೂಡ ಚೆನ್ನಾಗಿ ಸಿಗ್ತಾ ಇದೆ. ಕೆಲವು ರೈತರು ನಮ್ಮಲ್ಲಿ ಆರ್ಗ್ಯಾನಿಕ್ ಫಾರ್ಮರ್ಸ್ ಅದಾರೆ ಬೆಳಗಾವಿ ಜಿಲ್ಲೆ ಒಳಗೆ, ಅವ್ರ ಪ್ರಾಡಕ್ಟ್ಸ್ಗಳನ್ನು ಅವರೇ ಮಾರ್ತಾರೆ, ಅವ್ರ ಗಿರಾಕಿ ಫಿಕ್ಸ್ ಅದಾವ, ಹಾಂ ಸಿಗ್ತಾ ಇಲ್ಲ ಅಷ್ಟು ಕ್ವಾಂಟಿಟಿ. ಆ ರೀತಿ ಇದೆ, ಗ್ರಾಹಕರಲ್ಲಿ ಕೂಡ ಅವೇರ್ನೆಸ್ ಬಂದಿದೆ, ರೈತರಲ್ಲೂ ಕೂಡ ಅವೇರ್ನೆಸ್ ಬಂದಿದೆ. ಕ್ರಮೇಣ ಡೈಲಿ ವರ್ಷ ವರ್ಷ ಆರ್ಗ್ಯಾನಿಕ್ ಕ್ಷೇತ್ರವನ್ನು ನಾವು ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಿಂದಿನ ವರ್ಷ 25-26 ಸಾಲಿನಾಗ ಬೆಳಗಾವಿ ಜಿಲ್ಲೆ ಒಳಗೆ 6875 ಎಕರೆ ಒಳಗೆ ನ್ಯಾಚುರಲ್ ಫಾರ್ಮಿಂಗ್ ಮಾಡಿಸಿದ್ವಿ, ನೈಸರ್ಗಿಕ ಕೃಷಿ. ಒಂದು ಕಾಳ ಸಹಿತ ರಾಸಾಯನಿಕ ಗೊಬ್ಬರ ಹಾಕಂಗಿಲ್ಲ. ಅದು ಕೂಡ ನಮ್ಮ ಅಭಿಯಾನ ಮುಂದುವರಿಸಿದ್ದೇವೆ. ಕ್ರಮೇಣ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಮತ್ತು ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ರೈತರಲ್ಲಿ ಅವೇರ್ನೆಸ್ ಬರ್ತಾ ಇದೆ, ಏರಿಯಾ ಕೂಡ ಹೆಚ್ಚಾಗ್ತದೆ.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ಖೇತ್ ಬಚಾವ್ ಅಭಿಯಾನ ಹಾಗೂ ಮುಂಗಾರು ಬಿತ್ತನೆ ಕುರಿತು ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಬೆಳಗಾವಿಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕುಳಿಕರ್ ಅವರು, ಹಾಗೂ ಅವರೊಂದಿಗೆ ಸಹಾಯಕ ಕೃಷಿ ನಿರ್ದೇಶಕರು, ವಿಷಯ ತಜ್ಞ, ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಬೆಳಗಾವಿಯ ಶ್ರೀ ಚಿದಂಬರ್ ಹುಗ್ಗಾರ್ ಅವರು. ಸರ್, ಈಗ ಅಭಿಯಾನದ ಬಗ್ಗೆ ನಾವು ಮಾತನಾಡಿದ್ವಿ, ಉದ್ದೇಶ ಚಟುವಟಿಕೆ ಅದೆಲ್ಲ. ತದನಂತರ ಈಗ ಬಹಳ ಮುಖ್ಯವಾಗಿ ಮುಂಗಾರು ಹಂಗಾಮಿನ ಕೃಷಿ ಪರಿಕರಗಳ ವ್ಯವಸ್ಥೆ ಬಗ್ಗೆ ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ಈ ವರ್ಷ ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ ಪೂರ್ವ ಮುಂಗಾರು ಮಳೆಗಳು ಅಂದ್ರೆ ಮಾರ್ಚು, ಏಪ್ರಿಲು ಮತ್ತು ಮೇ ತಿಂಗಳಲ್ಲಿ ಏನು ಮಳೆ ಆಗುತ್ತೆ ಅದಕ್ಕೆ ಪೂರ್ವ ಮುಂಗಾರು ಮಳೆ ಅಂತಂತೀವಿ. ಅದಕ್ಕೆ ಪೂರ್ವ ಮುಂಗಾರು ಮಳೆ ನಮ್ಮಲ್ಲಿ ಎಷ್ಟು ಆಗಬೇಕಾಗಿತ್ತು ಅದಕ್ಕಿಂತ ಹೆಚ್ಚಿನಾಗಿ ಆಗಿದೆ. ಅದಕ್ಕೇನಾಗಿದೆ ರೈತರಿಗೆ ಅಂದರೆ ಅದು ಆ ಮಳೆಯಿಂದ ಭೂಮಿ ಸಿದ್ಧತೆ ಮಾಡ್ಕೊಳ್ಳಿಕ್ಕೆ ರೈತರಿಗೆ ಅನುಕೂಲ ಆಯಿತು. ತದನಂತರ ನಾವು ಇಲಾಖೆಯಿಂದ ಒಳ್ಳೆ ಗುಣಮಟ್ಟದ ಬೀಜ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಗುಣಮಟ್ಟದ ಬೀಜ ರೈತರಿಗೆ, ಸೋಯಾಬೀನ್ ಆಗಿರ್ಬೋದು, ಹೆಸರಾಗಿರ್ಬೋದು, ಉದ್ದಾಗಿರ್ಬೋದು, ಆಮೇಲೆ ತೊಗರಿ ಆಗಿರ್ಬೋದು, ಇವೆಲ್ಲ ಇಲಾಖೆಯಿಂದ ರಿಯಾಯಿತಿ ದರಗಳು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದೆವು. ಬೆಳಗಾವಿ ಜಿಲ್ಲೆ ಒಳಗೆ 35 ರೈತ ಸಂಪರ್ಕ ಕೇಂದ್ರಗಳು, ಆಮೇಲೆ ಇನ್ನುಳಿದ 139 ಹೆಚ್ಚುವರಿ ಕೇಂದ್ರಗಳ ಸುಮಾರು 174 ಕೇಂದ್ರಗಳಲ್ಲಿ ಸಾಕಷ್ಟು ಇವತ್ತೊಂದು ದಿವಸ 40,000 ಕ್ವಿಂಟಲ್ ದಾಸ್ತಾನು ಮಾಡಿದೆವು. ಅದರ ಪೈಕಿ 23,000 ಕ್ವಿಂಟಲ್ ಆಲ್ರೆಡಿ ವಿತರಣೆ ಮಾಡಿದೆವು. ಇನ್ನು 17,000-18,000 ನಮ್ಮಲ್ಲಿ ದಾಸ್ತಾನು ಇದೆ. ಬೀಜದ ವಿತರಣೆ ಬಹಳ ಸಮರ್ಪಕವಾಗಿ ಬೆಳಗಾವಿ ಜಿಲ್ಲೆ ಒಳಗೆ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಬೆಳಗಾವಿ ಜಿಲ್ಲೆ ಒಳಗೆ ಬೀಜದ ಕೊರತೆ ಆಗೋದಿಲ್ಲ.
1: ಸರ್, ಈಗ ಇಲಾಖೆ, ಕೃಷಿ ಇಲಾಖೆಯಿಂದ ರೈತರಿಗೆ ಯಾವೆಲ್ಲ ಯೋಜನೆಗಳು ಲಭ್ಯ, ಅದರ ಬಗ್ಗೆ ಸ್ವಲ್ಪ?
0: ಕೃಷಿ ಇಲಾಖೆಯಿಂದ ನೋಡ್ರಿ, ಕೃಷಿ ಇಲಾಖೆಯಿಂದ ಇವತ್ತು ರೈತರಿಗೆ ಏನು ಬೇಕಲ್ಲ ಎಲ್ಲ ನಮ್ಮಲ್ಲಿ ಸಿಗ್ತದೆ. ನನ್ನ ಪ್ರಕಾರ ಇವತ್ತು ರೈತರಿಗೆ ಏನು ಬೇಕಾಗಿದೆ ಅದೆಲ್ಲ ಸಿಗ್ತದೆ. ಬಟ್ ಎಷ್ಟು ಎಲ್ಲ ರೈತರಿಗೆ ಕೊಡ್ಲಿಕ್ಕಾಗಲಿಕ್ಕಿಲ್ಲ. ಅನುದಾನ ಇತಿಮಿತಿ ಒಳಗೆ ಮಾರ್ಗಸೂಚಿಗಳ ಪ್ರಕಾರ ಕೊಡ್ತಾ ಇರ್ತೀವಿ. ಒಂದು ಏನಪ್ಪಾ ಅಂದ್ರೆ ಭೂಮಿ ಬಿತ್ತುಕ್ಕಿಂತ ಮೊದಲು ರೈತರಿಗೆ ಏನು ಬೇಕು, ಬಿತ್ತುಕ್ಕಿಂತ ಮೊದಲು ಏನು ಬೇಕು ರೈತರಿಗೆ, ಭೂಮಿ ಸಿದ್ಧತೆಗಳಿಗೆ ಸಲಕರಣೆ ಬೇಕು. ನೇಗಿಲ ಬೇಕು, ಪವರ್ ಟಿಲ್ಲರ್ ಬೇಕು, ರೋಟೋವೇಟರ್ ಬೇಕು, ಸಣ್ಣ ಟ್ರ್ಯಾಕ್ಟರ್ ಬೇಕು, ಇವೆಲ್ಲ ಕೊಡ್ತಾ ಇದ್ದೀವಿ. ಬಿತ್ತು ಕಾಲಕ್ಕೆ ಏನು ಬೇಕ್ರಿ, ಬೀಜ, ಬೀಜ ಗುಣಮಟ್ಟದ ಬೀಜ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಆ ಬೀಜೋಪಚಾರ ಮಾಡಲಿಕ್ಕೆ ಏನು ಬೇಕು ಅದು ಕೂಡ ಕೊಡ್ತಾ ಇದ್ದೇವೆ. ಆಮೇಲೆ ಬಿತ್ತುವ ಕೂರಿಗೆ ಬಿತ್ತು ಕೂರಿಗೆ ಕೂಡ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಆಮೇಲೆ ಬೆಳೆ ಒಂದು 15 ದಿವಸ, ಒಂದು ತಿಂಗಳ, ದೀಡ್ ತಿಂಗಳು ಬೆಳೆ ಬಂತಂದ್ರೆ ಅದಕ್ಕೆ ರೋಗ ಕೀಡಿ ಬರ್ತಾವೆ, ಅದಕ್ಕೆ ಔಷಧಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಔಷಧಿ ಹೊಡಿತಕ್ಕಂಥ ಸ್ಪ್ರೇಯರ್ಸ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಆಮೇಲೆ ಒಕ್ಕಣೆ ಕಾಲಕ್ಕೆ ರಾಶಿ ಮಷಿನ್ಗಳನ್ನು ಕೊಡ್ತೇವೆ, ಕಬ್ಬು ಕೊಟ್ಟ ಮಷಿನ್ಗಳನ್ನು ಕೊಡ್ತಕ್ಕಂಥವೆ. ಏನು ರೈತರಿಗೆ ಇವತ್ತು ಬೇಕೋ ಎಲ್ಲ ಕೊಡ್ತಾ ಇದ್ದೇವೆ. ಎಲ್ಲ ರಿಯಾಯಿತಿ ದರದೊಳಗೆ ಜನರಲ್ ರೈತರಿಗೆ 50% ಸಬ್ಸಿಡಿ, SC/ST ರೈತರಿಗೆ 90% ಸಬ್ಸಿಡಿ ಒಳಗೆ ಇಲಾಖೆಯಿಂದ ಕೊಡ್ತಾ ಇದ್ದೇವೆ. ಆಮೇಲೆ ಹನಿ ನೀರಾವರಿ ಕೊಡ್ತಾ ಇದ್ದೇವೆ. ಹನಿ ನೀರಾವರಿಗೆ ನೀರನ್ನು ಮಿತವಾಗಿ ಬಳಸಬೇಕು ತಿಳ್ಕೊಂಡು ಹನಿ ನೀರಾವರಿಗೆ ಒತ್ತು ಕೊಡ್ತಾ ಇದ್ದೇವೆ. 90% ಸಬ್ಸಿಡಿ ಒಳಗೆ ರಾಷ್ಟ್ರದ ಯಾವ ರಾಜ್ಯದಲ್ಲೂ ಕೂಡ ಇಲ್ಲ, ಈ ಭಾರತ ದೇಶದ ಯಾವ ರಾಜ್ಯದಲ್ಲಿ ಕೂಡ 90% ಸಬ್ಸಿಡಿ ಇಲ್ಲ. ಓನ್ಲಿ ಇನ್ ಕರ್ನಾಟಕ ಸ್ಟೇಟ್ ವಿ ಆರ್ ಗಿವಿಂಗ್ 90% ಸಬ್ಸಿಡಿ. ಎದಕ್ಕೆ? ನೀರನ್ನು ಮಿತವಾಗಿ ಬಳಸಲಿ, ಸ್ವಲ್ಪ ನೀರು ಒಳಗೆ ಹೆಚ್ಚಿನ ಪ್ರದೇಶವನ್ನು ನೀರಾವರಿ ಮಾಡಲಿ ಅಂತಕ್ಕಂಥ ಉದ್ದೇಶದಿಂದ ಮಾಡ್ತಾ ಇದ್ದೇವೆ. ಆಮೇಲೆ ಇವೆಲ್ಲ ಸಬ್ಸಿಡಿ ಕೊಟ್ಟೇ ಕೊಡ್ತೇವೆ.
1: ಎಸ್ ಸರ್,
0: ಆನ್ಲೈನ್ ಮೂಲಕ, ಟ್ರಾನ್ಸ್ಪರೆನ್ಸಿ ಮೂಲಕ, ಕೆ ಕಿಸಾನ್ ಆ್ಯಪ್ ಮೂಲಕ ಅರ್ಜಿ ಹಾಕಬೇಕು. ಅವರು ಕೆ ಕಿಸಾನ್ ಅನ್ನತಕ್ಕಂಥ ಒಂದು ಆ್ಯಪ್ ಮೂಲಕ ಅರ್ಜಿ ಹಾಕ್ತಕ್ಕಂಥ ವ್ಯವಸ್ಥೆ ಇದೆ. ರೈತ ಸಂಪರ್ಕ ಕೇಂದ್ರದಲ್ಲಿ 100% ಟ್ರಾನ್ಸ್ಪರೆಂಟ್ ಮಾಡಿದ್ದೇವೆ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಅವ್ರಿಗೆ ಆ ಒಂದು ಬೇಸಿಸ್ ಮೇಲೆ ಕೊಡ್ತೇವೆ. ಆ ಎಲ್ಲಕ್ಕಿಂತ ಮಿಗಿಲಾಗಿ ಹೊಸ ಹೊಸ ತಂತ್ರಜ್ಞಾನವನ್ನು ರೈತರಿಗೆ ಮನೆ ಬಾಗಿಲಿಗೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ತರಬೇತಿಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇರ್ತೀವಿ. ನಮ್ಮ ಜಿಲ್ಲೆ ಒಳಗೆ ಅರ್ಭಾಮಿ ಒಳಗೆ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಇದೆ. ಅವರಿಗೆ ಆನ್ ಕ್ಯಾಂಪಸ್ ಟ್ರೈನಿಂಗ್, ಆಫ್ ಕ್ಯಾಂಪಸ್ ಟ್ರೈನಿಂಗ್, ಹಳ್ಳ್ಯಾಗ ಹೋಗಿ ಮತ್ತು ಒಟ್ಟು ತರಬೇತಿಗೆ ಏನು ನಮ್ಮಲ್ಲಿ ಕೊರತೆ ಇಲ್ಲ. ಕೃಷಿ ವಿಜ್ಞಾನ ಕೇಂದ್ರ ಕೇಳಿದೆ, ಒಂದು ಕೃಷಿ ವಿಜ್ಞಾನ ಕೇಂದ್ರ ಇಲ್ಲಿ ಮತ್ತಿಕ್ಕಪ್ಪದಾಗಿದೆ. ಆಮೇಲೆ ಇನ್ನೊಂದು ಬರ್ಡ್ಸ್ ಅಂತ ಹೇಳಿ ಸಂಸ್ಥೆ, ತುಕಾನಟ್ಟಿ ಕೆವಿಕೆ ಇದೆ. ಎರಡು ಕೆವಿಕೆ ಅವರು ಮತ್ತು ಇಲಾಖೆಯವರು, ರೈತ ಸಂಪರ್ಕ ಕೇಂದ್ರ, ERS, ಎಲ್ಲ ವಿಜ್ಞಾನಿಗಳು, ನಮ್ಮೆಲ್ಲ ಅಧಿಕಾರಿಗಳು ಕೂಡಿ ಇವತ್ತಿನ ದಿವಸ ರೈತರ ಸೇವೆಗಳಲ್ಲಿ ಅದೇವೆ. ಹೊಸ ಹೊಸ ತಂತ್ರಜ್ಞಾನವನ್ನು ಮನೆ ಬಾಗಿಲಿಗೆ ಮುಟ್ಟಬೇಕು, ಅವರ ಖರ್ಚು ಕಡಿಮೆ ಮಾಡಬೇಕು, ಮತ್ತೆ ಅವರ ಆದಾಯವನ್ನು ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಕೃಷಿ ಸಂಜೀವನಿ ಅಂತ ಹೇಳಿ ಮಾಡಿದ್ದೇವೆ ನಮ್ಮಲ್ಲಿ. ಕೃಷಿ ಸಂಜೀವನಿ ಅಂತ ಹೇಳಿ ಒಂದು ವ್ಯಾನ್ ಪ್ರತಿ ಆರೋಗ್ಯಕ್ಕೆ ಒಂದೈತಿ. ನಮ್ಮ ಜಿಲ್ಲೆ ಒಳಗೆ 23 ವ್ಯಾನ್ ಅದಾವ ಕೃಷಿ ಸಂಜೀವನಿ ಅಂತೇಳಿ. ರೈತರಿಗೆ ಏನರ ತೊಂದರೆ ಬಂತು, ರೈತರ ಹೊಲಗಳಿಗೆ ಏನ್ರಿ ಕೀಡಿ ರೋಗ ಬಂದಾಗ ನಮ್ಮ ಮಾಹಿತಿ ಕೊಟ್ಟಾಗ 24 ತಾಸಿನಾಗ ನಮ್ಮ ಅಧಿಕಾರಿಗಳು ಅವ್ರ ಹೊಲಕ್ಕೆ ಹೋಗ್ತಾರೆ. ರೈತರ ಹೊಲಕ್ಕೆ ಹೋಗಿ ಏನು ಕೀಡಿ ಇದೆ ಏನು ರೋಗ ಇದೆ ಪರೀಕ್ಷೆ ಮಾಡಿ ಸ್ಥಳದಲ್ಲೇ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೆ ಇಲಾಖೆ.
1: ಕೆ ಕಿಸಾನ್ ಅಂತ ತಾವು ಹೇಳಿದ್ರೆ ಅಲ್ಲೇ ಒಂದು ಪ್ರಶ್ನೆ, ಡಿಜಿಟಲಿ ಎಷ್ಟು ಸಹಾಯವಾಗಿದೆ ರೈತರಿಗೆ ಆ್ಯಂಡ್ ತಮ್ಮ ಇಲಾಖೆಗೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಡಿಜಿಟೈಸೇಷನ್ ಅನ್ನು ಯಾವ ರೀತಿ ಅಳವಡಿಸ್ಕೊಂಡಿದ್ದೀರಾ ಅದ್ರ ಬಗ್ಗೆ?
0: ಕೆ ಕಿಸಾನ್ ಕರ್ನಾಟಕ ಕೃಷಿ ಇನ್ಫಾರ್ಮೇಶನ್ ಸರ್ವಿಸಸ್ ಆ್ಯಂಡ್ ನೆಟ್ವರ್ಕಿಂಗ್ ಅಂತೇಳಿ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳು. ಕೆ ಕಿಸಾನ್ ಅಂಥೇಳಿ ಅದು ಯಾವುದೇ ಸವಲತ್ತು ಇಲಾಖೆಗೆ ಪಡಿಬೇಕಾಗಿತ್ತಂದ್ರೆ ರೈತರಿಗೆ ಒಂದು FID ಇರ್ಬೇಕ್ರಿ, ಫಾರ್ಮರ್ ID ಅಂತಿದೆ. ಫಾರ್ಮರ್ ID ಎಲ್ಲ ರೈತರಿಗೆ ಫಾರ್ಮರ್ ID ಮಾಡಿಕೊಟ್ಟಿದ್ದು ನಾವು. ಬೆಳಗಾವಿ ಜಿಲ್ಲೆಯ ಸುಮಾರು 90-90 ಎಲ್ಲ ರೈತರಿಗೆ FID ಮಾಡಿಕೊಟ್ಟಿದ್ದೇವೆ. FID ಕಡ್ಡಾಯ ಅದ ನಮ್ಮ ಇಲಾಖೆಯ ಸವಲತ್ತು. ಅವ ಪಡಿಬೇಕಾಗಿತ್ತಂದ್ರೆ ಅವ ಮೊದಲು ಏನಿರಬೇಕು, ರೈತರು ರೈತ ಅಂದರೆ ಹೊಲ ಇರಬೇಕು. ಹೊಲ ಆಯ್ತಂದ್ರೆ ಅವಂಗೆ FID ಕೊಡ್ತೇವೆ. FID ಬೇಸಿಸ್ ಮೇಲೆ ಅವ ಕೆ ಕಿಸಾನ್ದಲ್ಲಿ ರೈತ ಸಂಪರ್ಕಕ್ಕೆ ಬಂದು ಅರ್ಜಿ ಹಾಕ್ತಾನೆ. ಅರ್ಜಿ ಹಾಕಿದ ಮೇಲೆ ಅವಂಗೆ ಸೀನಿಯಾರಿಟಿ, ಎಲ್ಲ ರೈತ ಸಂಪರ್ಕ ಕೇಂದ್ರದ್ದು ಅರ್ಜಿ ಹಾಕ್ತಾರೆ. ಎಲ್ಲ ರೈತ ಸಂಪರ್ಕ ಆಯಾ ತಾಲೂಕಿನಾಗ ಮತ್ತು ADI ತಾಲೂಕು ಆಫೀಸರ್ ಬರ್ತದೆ. ಆ ತಾಲೂಕು ಆಫೀಸರ್ ಸೀನಿಯಾರಿಟಿ ಪ್ರಕಾರ ಅವರು ವರ್ಕ್ ಆರ್ಡರ್ ಕೊಟ್ಟು ನಮ್ಮ ಸವಲತ್ತುಗಳನ್ನು ಕೊಡ್ತಕ್ಕಂಥದ್ದು. ಡಿಜಿಟೈಸೇಷನ್ಗೆ ನಾವು ಒತ್ತು ಕೊಟ್ಟಿದ್ದೇವೆ. ಆಮೇಲೆ ಇನ್ನೊಂದು, ನಮ್ಮಲ್ಲಿ ಕ್ರಾಪ್ ಸರ್ವೆ ಮಾಡ್ತೇವೆ, ಬೆಳೆಗಳನ್ನು ಸರ್ವೆ ಮಾಡ್ತಕ್ಕಂಥದ್ದು ಪ್ರತಿ ಹೊಲಕ್ಕೆ ಹೋಗಿ ಮೊಬೈಲ್ ಆ್ಯಪ್ ಮೂಲಕ. ಅದು ಕೂಡ ದೇಶದಲ್ಲಿ ಮಾದರಿ ಮಾಡಿದ್ದೀವಿ. ಅದು ಕೂಡ ಕ್ರಾಪ್ ಸರ್ವೆ ಕೂಡ ದೇಶದಲ್ಲಿ ಮಾದರಿ. ಆ ಬೆಳೆ ರೈತ ಅವನ ಹೊಲದಲ್ಲಿ ಏನು ಬೆಳೆ ಬೆಳೆದಿದ್ದಾನೆ ಅವನೇ ಸೆರೆ ಹಿಡಿದು ಅವನ ಮೊಬೈಲ್ದಾಗ ಅಪ್ಲೋಡ್ ಮಾಡ್ಬೋದು. ಕ್ರಾಪ್ ಸರ್ವೆ ಕೂಡ ಡಿಜಿಟೈಸ್ ಮಾಡಿದ್ದೀವಿ. ಆಮೇಲೆ ಕೆ ಕಿಸಾನ್ದಲ್ಲಿ ಟ್ರಾನ್ಸ್ಪರೆನ್ಸಿ ತರಲಿಕ್ಕೆ ಒತ್ತು ಕೊಟ್ಟಿದ್ದೀವಿ. ಡಿಜಿಟೈಸೇಷನ್ಗೆ ಕೃಷಿ ಇಲಾಖೆಯಲ್ಲಿ ಇವತ್ತು ಒತ್ತು ಕೊಟ್ಟಿದ್ದೇವೆ ಅಂತಕ್ಕಂಥದ್ದನ್ನು ಹೇಳಕ್ಕೆ ಬಯಸ್ತೀನಿ.
1: ಸರ್, ಹಸಿರು ಎಲೆ ಗೊಬ್ಬರ ಕುರಿತು ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
2: ಸರ್, ಈಗ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಈಗಾಗಲೇ ನಮ್ಮ ಮಾನ್ಯ ಜಂಟಿ ಕೃಷಿ ನಿರ್ದೇಶಕರಾದಂಥ HD ಕುಳೇಕರ್ ಸಾಹೇಬರು ಹೇಳಿದರು, ಸಾವಯವ ಇಂಗಾಲ ಕಡಿಮೆ ಆಗ್ತಾ ಇದೆ ಅಂದರೆ ಇಳುವರಿಯಲ್ಲಿ ಗಣನೀಯವಾಗಿ ಕಡಿಮೆ ಆದಾಗ ರೈತರು ಆತಂಕದಿಂದ ನಾವು ಎಲ್ಲ ಕೆಲಸಗಳನ್ನು ಮಾಡಿದರು ಅಥವಾ ಎಲ್ಲ ನಾವು ರಸಗೊಬ್ಬರಗಳನ್ನ ಹಾಕಿದ್ರು ಸಹಿತ ಇಳುವರಿ ಯಾಕೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತದೆ ಅನ್ನುವಂಥ ಆತಂಕದನ್ನು ವ್ಯಕ್ತಪಡಿಸ್ತಾರೆ. ಅದಕ್ಕೆ ಮೂಲ ಕಾರಣ ಅಂದರೆ ನಮ್ಮ ಭೂಮಿಯಲ್ಲಿರ್ತಕ್ಕಂಥ ಸಾವಯವ ಇಂಗಾಲ ಕಡಿಮೆ ಆಗ್ತಾ ಇರೋದು. ಇದನ್ನು ಹೆಚ್ಚು ಮಾಡಬೇಕಂದ್ರೆ ನಮಗೆ 5-6 ದಾರಿಗಳವು. ಅಂದರೆ ಏನು, ಕೊಟ್ಟಿಗೆ ಗೊಬ್ಬರನ ಹಾಕೋದು, ಕಾಂಪೋಸ್ಟ್ ಗೊಬ್ಬರನ ಹಾಕೋದು, ಆಮೇಲೆ ವರ್ಮಿ ಕಾಂಪೋಸ್ಟ್ ಅಂತ ಹೇಳ್ತೀವಿ, ಎರೆಹುಳ ಗೊಬ್ಬರಗಳನ್ನ ಹಾಕೋದು, ಆಮೇಲೆ ಬೇರೆ ಬೇರೆ ರೀತಿಯ ಕಾಂಪೋಸ್ಟ್ಗಳನ್ನ ತಯಾರು ಮಾಡಿ ಹೊಲಕ್ಕೆ ಹಾಕೋದು ನಾವು ಮೊದಲಿನಿಂದ ರೂಢಿಯಲ್ಲಿ ಆದಂಥ ಪದ್ಧತಿ. ಈಗ ದನಗಳನ್ನು ಸಾಕೋದು ಕಡಿಮೆ ಆಗಿರೋದ್ರಿಂದ ಅಂಥ ಕೊಟ್ಟಿಗೆ ಗೊಬ್ಬರ ಆಗಲಿ ವರ್ಮಿ ಕಾಂಪೋಸ್ಟ್ ಆಗಲಿ ಲಭ್ಯವಾಗ್ತಾ ಇರೋದ್ರಿಂದ ಅದನ್ನು ಕಡಿಮೆ ಬಳಸ್ತಾ ಇದ್ದಾರೆ. ಇನ್ನು ಏನಾದರೂ ಹೇಳಿದರೆ ದನ ಸಾಕಲಿಕ್ಕೆ ನಮಗೆ ತೊಂದರೆ ಆಗ್ತದೆ ಮತ್ತು ಯಾವ ರೀತಿ ನಾವು ಲೇಬರಲ್ಲಿ ಎಂಗೇಜ್ ಮಾಡಬೇಕಾಗ್ತದೆ, ಕಾಸ್ಟ್ ಆಫ್ ಮೇಂಟೆನೆನ್ಸ್ ಜಾಸ್ತಿ ಆಗ್ತದೆ ಅನ್ನುವಂಥ ಭಾವನೆಯನ್ನು ಇಟ್ಕೊಳ್ಳೋದು. ಇದಕ್ಕೆ ಆಲ್ಟರ್ನೇಟಿವ್ ಏನಪ್ಪಾ ಅಂತಂದರೆ, ಒಂದು ಬೆಳೆ ಮುಖ್ಯ ಬೆಳೆ ತೆಗೆದ ಮೇಲೆ ನಮಗೆ ಖಾಲಿ ಆಗ್ತದಲ್ಲ, ಆವಾಗ ಹಸಿರೆಲೆ ಗೊಬ್ಬರಗಳಂತಿದ್ದಾವೆ. ಉದಾಹರಣೆಗೆ ಸೆಣಬು ಬಿತ್ತಿ ಅದನ್ನು ನೀವು 60-70 ದಿನಕ್ಕೆ ಮುಗ್ಗು ಹೊಡೆದ್ರೆ ಅದೇ ನಿಮ್ಗೆ ಆರ್ಗ್ಯಾನಿಕ್ ಕಾರ್ಬನ್ಗೆ ಪೂರಕವಾಗಿ ಕೆಲಸ ಮಾಡ್ತದೆ. ಅದೇ ರೀತಿ ಡಯಂಚಾ ಅಂತೇಳಿ ಇನ್ನೊಂದಿದೆ ಬೀಜ, ಅದನ್ನು ಬಿತ್ತಿ ನೀವು ಮುಗ್ಗು ಹೊಡಿಬೋದು. ಅದೇ ರೀತಿ ತೃಣಧಾನ್ಯಗಳಂತ ಹೇಳ್ತೀವಿ, ನವಧಾನ್ಯಗಳಂತ ಹೇಳ್ತೀವಿ, ಎಲ್ಲ ಏನು ಪಲ್ಸಸ್ ಏನಿರ್ತಾವಲ್ಲ ಅಂದರೆ ಬೇಳೆಕಾಳು ಬೆಳೆಗಳನ್ನು ಮಿಕ್ಸ್ ಮಾಡಿ ಹೊಲಕ್ಕೆ ಬಿತ್ತಿ ಅದನ್ನು ಮುಗ್ಗು ಹೊಡಿಬೋದು, ಅಲಸಂದಿಯನ್ನು ಬಿತ್ತಿ ಮುಗ್ಗು ಹೊಡಿಬೋದು. ಆಮೇಲೆ ಚೊಗಚಿ ಅಂತಿದೆ ನಮ್ಮದೊಂದು, ಅದು ಬದುಗಳಿಗೆ ನಾಟಿ ಮಾಡಿ ಆ ಚೊಗಚಿ ಎಲೆಗಳನ್ನು ಕಟ್ ಮಾಡಿ ನಾವು ಭೂಮಿಯಲ್ಲಿ ಹಾಕಿ ಅವಾಗ ನೇಗಿಲಿನಿಂದ ಹೊಡೆದ್ರೂ ಸಹಿತ ಅದು ಸಹಿತ ನಮ್ಗೆ ಹಸಿರೆಲೆ ಗೊಬ್ಬರವಾಗಿ ಕನ್ವರ್ಟ್ ಆಗ್ತದೆ. ಈ ರೀತಿ ಮಾಡಿದಾಗ ಮಾತ್ರ ನಮ್ಗೆ ಯಾವುದೇ ಕೊಟ್ಟಿಗೆ ಗೊಬ್ಬರಗಳ ಲಭ್ಯ ಇಲ್ಲದಾಗೂ ಸಹಿತ ನಾವು ಭೂಮಿಗೆ ಒಂದು ಉತ್ತಮವಾದಂಥ ಪೋಷಕಾಂಶಗಳನ್ನು ಕೊಡುವಲ್ಲಿ ಪೂರಕವಾಗಿ ಕೆಲಸ ಮಾಡಬಹುದು ಅಂತೇಳಿ ನಾನು ರೈತರಿಗೆ ಮನವಿ ಮಾಡ್ಕೊತೀನಿ.
1: ಪ್ರಸಕ್ತ ಮುಂಗಾರಿನಲ್ಲಿ ಯಾವ ಬೆಳೆ ಯಾವಾಗ ಬಿತ್ತನೆ ಮಾಡಬೇಕು ಅದರ ಬಗ್ಗೆ ಸ್ವಲ್ಪ?
2: ಈಗ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಈಗ ಸದ್ಯಕ್ಕೆ ಮುಂಗಾರು ಪ್ರಾರಂಭ ಆಗಿದೆ, ಮುಂಗಾರು ಬಿತ್ತನೆ ಸಹಿತ ಮಾಡ್ತಾ ಇದ್ದಾರೆ. ಒಂದು ಏನು ಗಮನದಲ್ಲಿ ಇಟ್ಕೊಬೇಕಂದ್ರೆ ರೈತರು ಬೇಸಾಯ ಇರ್ತದೆ ಅಲ್ಲಿ ಭಾಳಷ್ಟು ವಿಚಾರ ಮಾಡಿ ಬಿತ್ತನೆಯನ್ನು ಕೈಗೊಳ್ಬೇಕು. ನೀರಾವರಿ ಇದ್ದಲ್ಲೇ ನಾವು ಏನಾದರೂ ಮಳೆ ಕೊರತೆ ಆದಾಗ ಸ್ಪ್ರಿಂಕ್ಲರು ಹನಿ ನೀರಾವರಿ ಏನೋ ಇದನ್ನು ಮಾಡಿ ನಾವು ಬೆಳೆಯನ್ನು ಬದುಕಿಸ್ಕೋಬೋದು. ಆದರೆ ಎಲ್ಲಿ ಒಣಬೇಸಾಯ ಖುಷ್ಕಿ ಬೇಸಾಯ ಅಂತ ಹೇಳ್ತದೆ ಅಲ್ಲಿ ಮಾತ್ರ ನಾವು ಮಳೆ ಒಂದು 75-100 ಮಿಲಿಮೀಟರ್ ಆಗುವವರೆಗೆ ತಾಳ್ಮೆಯಿಂದ ಇರಬೇಕು, ಮಣ್ಣಿನಲ್ಲಿ ಒಂದು 6 ಇಂಚ್ ತೇವಾಂಶ ಆಗುವವರೆಗೆ ತಾಳ್ಮೆಯಿಂದ ಇರಬೇಕು, ಆಮೇಲೆ ವಾತಾವರಣದಲ್ಲಿ ಕೂಡ ತಂಪಾದ ವಾತಾವರಣ ಇರಬೇಕು. ಅಂದರೆ ಆರ್ದ್ರತೆ ಪ್ರಮಾಣ ಹೆಚ್ಚಿರಬೇಕು ವಾತಾವರಣದಲ್ಲೇ, ಅಂದರೆ ಏನು ನಾವು ರಿಲೇಟಿವ್ ಹ್ಯುಮಿಡಿಟಿ ಅಂತೇವೆ. ಅದು ಹೆಚ್ಚಾದಾಗ ಮಾತ್ರ ಒಂದು ಪೂರಕವಾದಂಥ ಜರ್ಮಿನೇಷನ್ ಅಂತ ಮೊಳಕೆ ಒಡಲಿಕ್ಕೆ ಒಂದು ಉತ್ತಮ ವಾತಾವರಣ ನಿರ್ಮಾಣ ಮಾಡ್ಕ ಆವಾಗ ನಾವು ಬಿತ್ತನೆ ಮಾಡಿದರೆ ನಮ್ಮ ಮೊಳಕೆ ಸಕ್ಸಸ್ ಆಗುತ್ತೆ. ಇಲ್ಲ ನಾವು ಸ್ವಲ್ಪ ಒಂದು 2 ಇಂಚ್ ಮಳೆ ಆಗಿದೆ, 2 ಇಂಚ್ ತೊಯ್ದಿದೆ, ಅದರಲ್ಲಿ ಬಿತ್ತನೆ ಮಾಡಿದ್ವಿ ಅಂದರೆ ಅರಮೊಳಕೆ ಆಗಿ ನೀವು ಹಾಕಿದಂಥ ಬೀಜಗಳು ಸರಿಯಾಗಿ ಮೊಳಕೆ ಆಗದೇ ಇರ್ಬೋದು. ಈ ಒಂದು ಅಂಶವನ್ನು ಗಮನದಲ್ಲಿಟ್ಕೊಂಡು ಎಸ್ಪೆಷಲಿ ಸೋಯಾಬೀನ್ ಅಂತ ಬೆಳೆ ನಮ್ಮಲ್ಲಿ ಸುಮಾರು 1 ಲಕ್ಷ ಹೆಕ್ಟರ್ನಷ್ಟು ಸೋಯಾಬೀನ್ ಬಿತ್ತನೆ ಬರ್ತದೆ. ಹುಕ್ಕೇರಿ ಭಾಗದಲ್ಲಿ, ಬೈಲೊಂಗಲ್ ಭಾಗದಲ್ಲಿ ಹಾಗೂ ಸೌದತ್ತಿಯ ಮುರುಗೋಡು ಭಾಗದಲ್ಲಿ ಬರ್ತದೆ. ಆಮೇಲೆ ಕೆಲವೊಂದು ನಿಪ್ಪಾನಿಯಲ್ಲಿ ಸ್ವಲ್ಪ ಸ್ವಲ್ಪ ಬರ್ತದೆ. ಈ ಬೆಳೆಯನ್ನು ಬೆಳೆಯುವಾಗ ಅದರ ದಾಸ್ತಾನಕ್ಕೂ ನೀವು ಕ್ರಮ ವಹಿಸಬೇಕು. ಎಲ್ಲಿ ಅದನ್ನು ಎತ್ತರದಿಂದ ತಳಗೆ ಚೆಲ್ಲೋದಾಗಲಿ ಮಾಡಬಾರ್ದು. ಆಮೇಲೆ ಅದಕ್ಕೆ ಯಾಕಂದರೆ ಅದರದ್ದು ಸೀಡ್ ಕೋಟ್ ಅಂತೇವಿ, ಭಾಳ ತಿಳಿವು ಇರ್ತದೆ, ಅದಕ್ಕೆ ಧಕ್ಕೆ ಆಯ್ತು ಅಂದರೆ ಮೊಳಕೆ ಬರೋದಿಲ್ಲ. ಅದನ್ನು ತಂಪಾದ ವಾತಾವರಣದಲ್ಲಿ ಬಿತ್ತಿದ್ರೆ ಮಾತ್ರ ಮೊಳಕೆ ಬರ್ತದೆ. ಈ ರೀತಿ ನೀವು ಸೋಯಾಬೀನ್ ಬೆಳೆಗೆ ಹೆಚ್ಚಿನ ಜಾಗ್ರತೆ ವಹಿಸಿ ಬಿತ್ತನೆ ಮಾಡ್ಬೇಕಂತೇಳಿ ರೈತರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ವೇಣುಧ್ವನಿ ಇದು 90.4 FM KLE ಕನಸು ಬೆಳಕಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಇದು ಖೇತ್ ಬಚಾವ್ ಅಭಿಯಾನ ಹಾಗೂ ಮುಂಗಾರು ಬಿತ್ತನೆ ಕುರಿತು ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ಅತಿಥಿಗಳಾದ ಬೆಳಗಾವಿಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಎಚ್ ಡಿ ಕೋಳಿಕರ್ ಅವರು ಹಾಗೂ ಸಹಾಯಕ ಕೃಷಿ ನಿರ್ದೇಶಕರು ವಿಷಯ ತಜ್ಞ ಶ್ರೀ ಚಿದಂಬರ್ ಹುಗ್ಗಾರ್ ಅವರು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸರಿ, ಈಗ ಯೂರಿಯಾ ದುಷ್ಪರಿಣಾಮ ಹಾಗೂ ಅದರ ಬದಲಾಗಿ ಏನು ಬಳಸಬಹುದು ಅದರ ಬಗ್ಗೆ.
0: ಈಗ ಯೂರಿಯಾ ರೈತ ಬಾಂಧವರು ಒಂದು ಅರ್ಥ ಮಾಡ್ಕೋಬೇಕು, ಈ ಸಾರಜನಕ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ನ್ಯೂಟ್ರಿಯಂಟ್, ಇದು ಭಾಳ ಎಸೆನ್ಸಿಯಲ್ ಕೃಷಿ ಒಳಗೆ. ಅದಕ್ಕೆ ಈ ಸಾರಜನಕ ಕೊಡ್ತಕ್ಕಂಥ ಗೊಬ್ಬರ ಯಾವುದಪ್ಪ ಅಂತಂದ್ರೆ ಯೂರಿಯಾ.
3: ಯೂರಿಯಾ
0: ಭಾರಿ ಯಥೇಚ್ಛವಾಗಿ ಭಾರಿ ಸಬ್ಸಿಡೈಸ್ಡ್ ರೇಟ್ನಲ್ಲಿ ನಾವು ಕೊಡ್ತಾ ಇದ್ದೇವೆ. ಭಾರತ ಸರ್ಕಾರ, ರಾಜ್ಯ ಸರ್ಕಾರ ರೈತರಲ್ಲಿ ಈ ಒಂದು ಪ್ರೊಡಕ್ಷನ್ ಪ್ರೊಡಕ್ಟಿವಿಟಿ, ಭಾರತ ದೇಶದ ಆಹಾರ ಉತ್ಪಾದನೆ ಕುಸಿಬಾರದು ಅಂತ ಹೇಳಿ ಈ ಎಲ್ಲ ರಸಗೊಬ್ಬರಕ್ಕೆ ಸಬ್ಸಿಡಿ ಕೊಡ್ತಾ ಇದ್ದೇವೆ. ಈ ಯೂರಿಯಾ ಅನ್ನತಕ್ಕಂಥದ್ದು ನೈಟ್ರೋಜನ್ ಸಾರಜನಕ ಕೊಡ್ತಕ್ಕಂಥ 46% ಸಾರಜನಕ ಇದೆ ಯೂರಿಯಾದಲ್ಲಿ. ಎಸೆನ್ಸಿಯಲ್ ನ್ಯೂಟ್ರಿಯಂಟ್, ಅದು ಬೇಕೇ ಬೇಕು, ನಾವು ಕೊಡಲೇಬೇಕಾಗಿದೆ, ಕೊಡ್ತೇವೆ. ಸಾರಜನಕ ಮತ್ತು ರಂಜಕ ಮತ್ತು ಪೊಟ್ಯಾಸಿ ಮೂರೂ ಗೊಬ್ಬರವನ್ನು ವೈಜ್ಞಾನಿಕವಾಗಿ 4:2:1 ಈ ರೇಷೋದಾಗ ಹಾಕ್ಬೇಕು ರೈತರು. ಇದರ ಮೇಲೆ ಭಾರೀ ಸಂಶೋಧನೆ ಆಗಿದೆ, ಪ್ರೂವನ್ ಬಿಯಾಂಡ್ ಡೌಟ್. ಸೊ 4:2:1 ಇದೆ. ಬಟ್ ರೈತರು ಏನು ಮಾಡ್ತಾರೆ, ಹೆಚ್ಚಿಗೆ ಯೂರಿಯಾ ಬಳಸ್ತಾರೆ. ಅದು 4:2:1 ಹೋಗಿ 6:2:1 ಆಗ್ತಾ ಇದೆ. ಅದರ ಅರ್ಥ ಏನು, ಹೆಚ್ಚಿಗೆ ಯೂರಿಯಾ ಬಳಸ್ತಾ ಇದ್ದೀವಿ. ಅದಕ್ಕೆ ಏನಾಗುತ್ತೆ ರೀ, ಫರ್ಟಿಲೈಸರ್ ಯೂಸ್ ಎಫಿಷಿಯನ್ಸಿ ಅಂತಿದೆ. ಎಷ್ಟು ಹಿರ್ಕೋಬೇಕಲ್ಲ ಅಷ್ಟೇ ಒಂದು ಅದಕ್ಕೊಂದು ತಾಕತ್ ಇರ್ತದೆ ಬೇರುಗಳಿಗೆ. ಭೂಮಿಯ ಫಲವತ್ತತೆ, ಭೂಮಿಯ ಸ್ಟ್ರಕ್ಚರ್ ನೋಡಿ ಆ ಯಾವ ಬೆಳೆ ಇದೆಯಲ್ಲ ಎಷ್ಟು ಹಿರ್ಕೋತದ. ಅರೌಂಡ್ 50% ನ್ಯೂಟ್ರಿಯಂಟ್ ಯೂಸ್ ಎಫಿಷಿಯನ್ಸಿ. 50% ಎಲ್ಲಿ ಹೋಗುತ್ತೆ, ಗೊಬ್ಬರ ಆವಿಯಾಗಿ ಹೋಗುತ್ತೆ, ನೀರಲ್ಲಿ ಕರಿಗಿ ಅಂತರ್ಜಲ ಮಟ್ಟದಲ್ಲಿ ಕೂಡುತ್ತೆ. ಹೀಗಾಗಿ 50% ವೇಸ್ಟೇ ಆಗುತ್ತೆ. ನಾವೇನು ಹಾಕ್ತೀವಿ, ಫರ್ಟಿಲೈಸರ್ ಯೂಸ್ ಎಫಿಷಿಯನ್ಸಿ 50% ಅಂದ್ರೆ ಭಾರಿ ಇರೋದು, 100% ಮಾಡ್ಲಿಕ್ಕೆ ಆಗೋದಿಲ್ಲ. 50% ಅಂದ್ರೆ ಭಾಳ ನಮಗೆ. ಹಾಗಾಗಿ 50% ವೇಸ್ಟ್ ಆಗ್ತಾ ಇದೆಯಲ್ಲ. ನೀರಲ್ಲಿ ಕರಿಗೆ ಏನಾಗ್ತಾ ಇದೆ ಅಂದ್ರೆ ಭೂಗರ್ಭದಲ್ಲಿ ಹೋಗಿ ಕುಡಿಯುವ ನೀರಲ್ಲಿ ನೈಟ್ರೇಟ್ ಬರ್ತಾ ಇದೆ, ಇವತ್ತು ನೈಟ್ರೇಟ್ ಕಂಟೆಂಟ್ ಬರ್ತಾ ಇದೆ, ಅದು ಶರೀರಕ್ಕೆ ಹಾನಿಕಾರಕ ಇದೆ. ಚಿಕ್ಕ ಮಕ್ಕಳಲ್ಲಿ ಇವತ್ತು ಬ್ಲೂ ಬೆರಿ ಸಿಂಡ್ರೋಮ್ ಅಂತ ಬರ್ತಾ ಇದೆ. ನೀರಲ್ಲಿ ನೈಟ್ರೇಟ್ ಕಂಟೆಂಟ್ ಬರ್ತಾ ಇದೆ, ಭೂಮಿಯ ಸ್ಟ್ರಕ್ಚರು ಮತ್ತು ಟೆಕ್ಸ್ಚರ್ ಹಾಳಾಗ್ತಾ ಇದೆ. ಆ ಒಂದು ಹಿನ್ನೆಲೆ ಒಳಗೆ ಯೂರಿಯಾ ಗೊಬ್ಬರವನ್ನು ಅತಿಯಾಗಿ ಬಳಸಬಾರ್ದು. ಎಷ್ಟು ಶಿಫಾರಸು ಮಾಡಿದ್ದೀವಿ ಅಷ್ಟೇ ಬಳಸಬೇಕು ಅನ್ನತಕ್ಕಂಥದ್ದು ನಾನು ಭಾಳ ರೈತ ಬಾಂಧವರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಇನ್ನೊಂದು ಏನಂತಂದ್ರೆ, ಒಂದು ಅಂಗಡಿ ಒಳಗೆ ಹೋದಾಗ ಯೂರಿಯಾ ಇಲ್ಲಪ್ಪ. ಇವತ್ತು ಯೂರಿಯಾಕ್ಕೆ ಪರ್ಯಾಯ ರಸಗೊಬ್ಬರಗಳದಾವ. ಅಮೋನಿಯಂ ಸಲ್ಫೇಟ್ ಅಂತ ಇದೆ ನೀರಾವರಿ ಭಾಗದಾಗ, ಅಮೋನಿಯಂ ಸಲ್ಫೇಟಲ್ಲಿ ಸ್ಲೋ ರಿಲೀಸ್ ಇದೆ. ಒಂದು ಗೊಬ್ಬರ ಹಾಕಿದ ಮೇಲೆ ಒಂದು 15 ದಿವಸ 3 ವಾರ ನ್ಯೂಟ್ರಿಯಂಟ್ ಬೆಳೆ ಹಿರ್ಕೋಬಹುದು. ಬಟ್ ಯೂರಿಯಾ ಹಂಗಲ್ಲ, ಒಂದು ವಾರನಾಗ 2-3 ದಿವಸನಾಗ ಅದು ಮುಗಿದ ಹೋಗಿ ಇಮಿಡಿಯೇಟ್ಲಿ ಅದು ಬೆಳಿಗ್ಗೆ ಅವೈಲೇಬಲ್ ಇರಬೇಕು. ಇಲ್ಲಿಕ್ಕೆ ಭಾಳ ದಿವಸ ಇರೋದಿಲ್ಲ, ಒಂದು ವಾರ ಗಟ್ಟಲೆ ಇರೋದಿಲ್ಲ. ಅಮೋನಿಯಂ ಸಲ್ಫೇಟ್ ಇದೆ. ಆಮೇಲೆ ಈಗ ಒಂದು ತಿಂಗಳ ನಂತರ ಬಿತ್ತನೆಯಾದ ಒಂದು ತಿಂಗಳ ನಂತರ ರೈತರು ಟಾಪ್ ಡ್ರೆಸ್ಸಿಂಗ್ ಅಂತ ಮಾಡ್ತಾರೆ, ಮೇಲು ಗೊಬ್ಬರ ಅಂತ ಹಾಕ್ತಾರೆ 1-7 ತಿಂಗಳ ನಂತರ. ಅವಾಗ ಯೂರಿಯಾ ಭಾಳ ಬೇಕಾಗ್ತದೆ. ಅವಾಗ ಏನು ಮಾಡ್ಬೋದು, ಎಲೆ ಬಂದಿರ್ತಾವ ಬೆಳೆಗಳಿಗೆ, 5-6 ಎಲೆ ಬಂದಿರ್ತಾವಲ್ರಿ. ಅವಾಗ ಈ ಹರಳ ರೂಪಿಯನ್ನು ಯೂರಿಯಾ ಹಾಕೋಕ್ಕಿಂತ ಇನ್ನೊಂದು ಆವಿಷ್ಕಾರ ನಮ್ಮಲ್ಲಿ ಮಾಡಿದ್ದೀವಿ, ನ್ಯಾನೋ ಯೂರಿಯಾ ಅಂತೇಳಿ. ಭಾರತ ಸರ್ಕಾರ ಬೇರೆ ಬೇರೆ ಕಂಪನಿಗಳು ಕೂಡಿ ನ್ಯಾನೋ ಪಾರ್ಟಿಕಲ್ಸ್, ನ್ಯಾನೋ ಟೆಕ್ನಾಲಜಿ ಅದರಲ್ಲಿ ತಂದು ನ್ಯಾನೋ ಯೂರಿಯಾ ಮಾಡಿದ್ದಾರೆ. 1/4 kg ನ್ಯಾನೋ ಯೂರಿಯಾ ಬಾಟಲ್ ಈಸ್ ಈಕ್ವಲ್ ಟು 1 bag ಆಫ್ ಯೂರಿಯಾ, ಅಷ್ಟು ಅದರಲ್ಲಿ ತಗತ್ತಿದೆ. ಸೊ ಅದರಲ್ಲಿ ನ್ಯಾನೋ ಯೂರಿಯಾ ಕೂಡ ರೈತರ ಇವತ್ತು ಯಥೇಚ್ಛವಾಗಿ ನ್ಯಾನೋ ಯೂರಿಯಾವನ್ನು ಬಳಸಬೇಕು ಅಂತ ತಿಳ್ಕೊಂಡು ನಾನು ಈ ಒಂದು ವೇಣುಧ್ವನಿ ಮೂಲಕ ಎಲ್ಲ ರೈತ ಬಾಂಧವರಿಗೆ ನಾನು ವಿನಂತಿ ಮಾಡ್ತೇನೆ. ಆಮೇಲೆ ಸಾಕಷ್ಟು ಇವತ್ತಿನ ನ್ಯಾನು ಯೂರಿಯಾ ನಮ್ಮ ಜಿಲ್ಲೆ ಒಳಗೆ ಅವೈಲೇಬಲ್ ಇದೆ. ಅದು ನೇರವಾಗಿ ಬೆಳೆಗಳಿಗೆ ಸಿಂಪರಣೆ ಮಾಡಬೇಕು. ಅದು ಭೂಮಿಗೆ ತಾಗಂಗಿಲ್ಲ, ಬೆಳೆಗಳಿಗೆ ನೈಟ್ರೋಜನ್ ಸಿಕ್ತು, ಆಮೇಲೆ ಭೂಮಿಗೆ ತಾಗುದಿಲ್ಲ, ಭೂಮಿಯ ಆರೋಗ್ಯ ಉಳಿಯಿತು. ಯಾಕೆ ಮಾಡಬಾರ್ದು ಒಳ್ಳೆ ತಂತ್ರಜ್ಞಾನ ರೈತರು? ಅದಕ್ಕೆ ನ್ಯಾನೋ ಯೂರಿಯಾ, ನ್ಯಾನೋ ಡಿ ಎ ಪಿ, ಆಮೇಲೆ ಯೂರಿಯಾ ಗೊಬ್ಬರಕ್ಕೆ ಪರ್ಯಾಯ ಗೊಬ್ಬರಗಳು ಸಾಕಷ್ಟು ಅದಾವ. ಅದಕ್ಕೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಸಾವಯವ ಪದಾರ್ಥಗಳನ್ನು ಭೂಮಿಗೆ ಸೇರಿಸಬೇಕು. ಕ್ರಮೇಣ ಯೂರಿಯಾ ಗೊಬ್ಬರವನ್ನು ಬಳಕೆ ಕಡಿಮೆ ಮಾಡಿಕೊಂಡು ಈ ಭೂಮಿಯನ್ನು ಮತ್ತು ಪರಿಸರವನ್ನು ಕಾಪಾಡಬೇಕು ಅನ್ನತಕ್ಕಂಥದ್ದನ್ನು ಹೇಳಕ್ಕೆ ಬಯಸ್ತೀನಿ.
1: ಸರ್, ರೈತರು ಬಿತ್ತನೆ ಮಾಡುವ ಮುಂಚೆ ಯಾವೆಲ್ಲ ಮುಂಜಾಗ್ರತಾ ಕ್ರಮ ವಹಿಸಬೇಕು ಅದರ ಬಗ್ಗೆ ಸ್ವಲ್ಪ?
2: ನಾವು ಏನು ಮಾಡ್ತೀವಿ ಅಂದರೆ ಬಿತ್ತನೆಗೆ ಬೀಜಗಳನ್ನಷ್ಟೇ ಖರೀದಿಸೋದು ವಾಡಿಕೆ ಇದೆ. ಅದನ್ನಷ್ಟೇ ಮಾಡಿದರೆ ಏನಾಗುತ್ತೆ ಅಂದರೆ ನಾವು ಅವಸರವಾಗಿ ಹೋಗಿ ಬಿತ್ತನೆ ಮಾಡಿಬಿಡ್ತೀವಿ. ಆದರೆ ಏನು ವೈಜ್ಞಾನಿಕವಾಗಿ ಬೆಳೆಯನ್ನು ರಕ್ಷಿಸಬೇಕಂದ್ರೆ ಸಸಿ ಹಂತದಲ್ಲಿ ಒಂದು ತಿಂಗಳವರೆಗೆ ಯಾವುದೂ ರೋಗ ಬರಬಾರ್ದು, ಕೀಟ ಬರಬಾರ್ದು ಅಂತಂದರೆ ನೀವು ಬೀಜೋಪಚಾರ ಮಾಡೋದು ಅಷ್ಟೇ ಬಹಳ ಮುಖ್ಯ. ಅದಕ್ಕೆ ನೀವು ಬೀಜ ಖರೀದಿ ಮಾಡೋಕ್ಕಿಂತ ಮೊದಲು ಬೀಜೋಪಚಾರಕ್ಕೆ ಏನೇನು ಬೇಕು ಸಾಮಗ್ರಿಗಳನ್ನ ಖರೀದಿ ಮಾಡೋದು. ಉದಾಹರಣೆಗೆ ಶೇಂಗಾ ಬೀಜ ನೀವು ಖರೀದಿ ಮಾಡೋಕ್ಕಿಂತ ಮೊದಲು ಕ್ಯಾಪ್ಟಾನ್ ಅನ್ನುವಂಥ ಒಂದು ರೋಗನಾಶಕ ಇರ್ತದೆ. ಅದನ್ನು 1 ಕೆಜಿಗೆ 3 ಗ್ರಾಮ್ನಂತೆ ಬಳಸಿದರೆ ನಿಮ್ಗೆ ಯಾವುದೇ ರೋಗಗಳು ಸಸಿ ಹಂತದಲ್ಲಿ ಬರೋದಿಲ್ಲ. ಅದೇ ರೀತಿ ಸೋಯಾ ಅವರಿಗೆ ನೀವು ಬೀಜಗಳನ್ನ ತೊಗೊಂಡ್ರೆ ಥೈರಾಮ್ ಅಂತೇಳಿ ಒಂದಿದೆ, ಅದನ್ನು ನೀವೇನಂದ್ರೆ 60 ಗ್ರಾಮು ಕಾರ್ಬಾಕ್ಸಿನ್ನು ಇದನ್ನು 500 ಗ್ರಾಮ್ ರೈಜೋಬೇಮ್ನೊಂದಿಗೆ ಸೇರಿಸಿ ಬೀಜೋಪಚಾರ ಮಾಡಿದರೆ ಸೋಯಾ ಅವರಿಗೆ ಸಹಿತ ಯಾವುದೇ ರೋಗ ಕೀಟಗಳು ಬರೋದಿಲ್ಲ. ಉದ್ದು ಬೆಳೆಗೆ ನೀವು ಬೇಕಾಗಿತ್ತಂದರೆ 200 ಗ್ರಾಮ್ ರೈಜೋಬಿಯಮನ್ನು 1 ಎಕರೆ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತಬೇಕು. ಅದೇ ರೀತಿ ಹೆಸರಿಗೂ ಸಹಿತ 200 ಗ್ರಾಮ್ ರೈಜೋಬಿಯಮ್ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಈಗಾಗಲೇ ನಮ್ಮ ಜಂಟಿ ಕೃಷಿ ನಿರ್ದೇಶಕರು ಹೇಳಿದರು ಏನಂದರೆ ಯೂರಿಯಾ ಬದಲಾಗಿ ಸಾಕಷ್ಟು ಜೈವಿಕ ಗೊಬ್ಬರಗಳು ಲಭ್ಯದಾವಂತ. ಈಗ ಉದಾಹರಣೆಗೆ ಇದು ರೈಜೋಬಿಯಮ್ ಏನು ಕೆಲಸ ಮಾಡ್ತಪ್ಪ ಅಂತಂದರೆ ಆ ಬೇರ್ಗಳು ಏನು ಬರ್ತಾವಲ್ಲ ಅದರ ಮೇಲೆ ನೋಡಿಲ್ಸ್ ಅಂತೀವಿ ನಾವು. ನೋಡಿಲ್ಸ್ ಅಂದರೆ ಗಂಟುಗಳ ಫಾರ್ಮೇಷನ್ ಆಗಿ ಅಂದರೆ ಗಂಟುಗಳಾಗಿ ಅದರಲ್ಲಿ ರೈಜೋಬಿಯಮ್ ಅಣುಗಳು ಈ ವಾತಾವರಣದಲ್ಲಿ ಒಂದು 78% ನೈಟ್ರೋಜನ್ನ ಇರ್ತದೆ ಅಂದರೆ ಯೂರಿಯಾ ಗೊಬ್ಬರನೇ ಇರ್ತದೆ. ಅದನ್ನು ಹೀರಿಕೊಂಡು ತಮ್ಮಲ್ಲಿ ಫಿಕ್ಸ್ ಮಾಡಿ ಬೆಳೆಗಳಿಗೆ ಒದಗಿಸಿದಾಗ ನಮಗೆ ಯೂರಿಯಾ ಆಗಲಿ ಡಿ ಎ ಪಿ ಆಗಲಿ ಬೇಕಾಗುವಂಥ ಪ್ರಮಾಣ ಒಂದು 25% ಕಡಿಮೆ ಆಗ್ತದೆ. ಅದರಿಂದ ಸಹಿತ ನಾವು ವಾತಾವರಣ ರಕ್ಷಿಸ್ಬೋದು. ಆಮೇಲೆ ಇವೆಲ್ಲ ಕಡಿಮೆ ಖರ್ಚಿನೂ ನಿಮಗೆ ಒಂದು 10-15 ರೂಪಾಯಿದಾಗ 1 ಎಕರೆದ್ದು ಬೇಕಾಗುವಂಥ ಸಾಮಗ್ರಿಗಳು ಸಿಕ್ಬಿಡ್ತಾವೆ. ಅದಕ್ಕೆ ಮುಂದೆ 1000 ಗಂಟಲೆ ನೀವು ಖರ್ಚು ಮಾಡೋ ಬದಲು ಈಗ 10-15 ರೂಪಾಯಿದಲ್ಲಿ ನೀವು ಬೀಜೋಪಚಾರ ಮಾಡಬೇಕು. ಅದೇ ಯಾವ್ದಾದ್ರೂ ಇದು ಜೋಳ ಬಿತ್ತನೆ ಮಾಡೋರಿದ್ರಂದ್ರೆ ಕ್ಯಾಲ್ಸಿಯಂ ಕ್ಲೋರೈಡ್ ಅದನ್ನು ಅಥವಾ ಪೊಟ್ಯಾಸಿಯಂ ನೈಟ್ರೇಟ್ ಅಂತೀವಿ ಅದನ್ನು ನೀವು ಉಪಚಾರ ಮಾಡಿದ್ರಂದ್ರೆ ನಿಮಗೆ ಮುಂದೆ ಬರ ಅಂದರೆ ಮಳೆ ಹೋದರೂ ಸಹಿತ ಬೇರುಗಳು ತಡ್ಕೋತಾವೆ ಅಂದರೆ ಡೀಪಾಗಿ ಹೋಗಿ ಅದನ್ನು ಬರ ನಿರೋಧಕತೆ ಅಂತೀವಿ ಅದನ್ನು ಸಹಿತ ನಾವು ಬೀಜೋಪಚಾರದಿಂದ ನಿರ್ವಹಿಸ್ಬೋದು. ಹೀಗೆ ನೀವು ಯಾವುದೇ ಬೀಜ ಇರಲಿ ಅದನ್ನು ಬಿತ್ತನೆ ಮಾಡೋ ಮುಂದೆ ಬೀಜೋಪಚಾರ ಅನ್ನುವಂಥದ್ದು ಒಂದು ಕಡ್ಡಾಯ ವಿಷಯವಾಗಿ ನೀವು ತಲೆಯಲ್ಲಿ ಇಟ್ಕೋಬೇಕು. ಆಮೇಲೆ ಬೀಜ ಖರೀದಿಕ್ಕಿಂತ ಮೊದಲು ಬೀಜೋಪಚಾರದ ಮಟ್ಟಗಳನ್ನು ಸಂಗ್ರಹ ಮಾಡಿಕೊಂಡು ಬಿತ್ತನೆಗೆ 1 ದಿನ ಮುಂಚೆ ನೀವು ಬೀಜೋಪಚಾರಗಳನ್ನು ಕೈಗೊಂಡಿದ್ದಾಗಿರಲಿಲ್ಲ ಅಂದರೆ ನೀವು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಲಾಭ ಪಡೆಯಬಹುದು ಅಂತ ಈ ಮೂಲಕ ರೈತರಲ್ಲಿ ಮನವಿ ಮಾಡ್ಕೋತಾರೆ.
1: ಸರ್, ಇವತ್ತಿನ ಕಾರ್ಯಕ್ರಮ ಖೇತ್ ಬಚಾವ್ ಅಭಿಯಾನ ಹಾಗೂ ಮುಂಗಾರು ಬಿತ್ತನೆ ಕುರಿತು ವಿವರವಾದ ಮಾಹಿತಿಯನ್ನ ಕೊಟ್ರಿ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ?
0: ಕೊನೆಯದಾಗಿ ಎಲ್ಲ ರೈತ ಬಾಂಧವರಿಗೆ ಏನು ನಮ್ಮ ಕೃಷಿ ಇಲಾಖೆ ವತಿಯಿಂದ ಏನ್ ಹೇಳೋದು ಅಂದ್ರೆ ಇವತ್ತಿನ ದಿವಸ ಕೃಷಿ ಒಳಗ ಹೆಜ್ಜೆಗೆ ಇವತ್ತಿಂದು ಸಮಸ್ಯೆಗಳದಾವ ರೈತ ಬಾಂಧವರಿಗೆ. ಹೆಜ್ಜೆಗೆ ಅವ್ರಿಗೆ ಸಮಸ್ಯೆ, ಒಮ್ಮೆ 1 ವರ್ಷ ಅತಿವೃಷ್ಟಿ ಆಗುತ್ತೆ, 1 ವರ್ಷ ಅನಾವೃಷ್ಟಿ ಆಗುತ್ತೆ, ಬರಗಾಲ ಬೀಳುತ್ತೆ, 1 ವರ್ಷ ಯಾವುದೋ ಹೊಸ ಹೊಸ ಕೀಡೆ ಬಂದ್ಬಿಡ್ತಾವ. ಈ ರೀತಿ ಸಮಸ್ಯೆ ನಾವು ಕೃಷಿ ಒಳಗೆ ನೋಡ್ತಾ ಇದ್ದೇವೆ. ಕೃಷಿ ಕ್ಷೇತ್ರ ಇವತ್ತಿನ ದಿವಸ ಕವಲ ದಾರಿಯಾಗದೆ ಅಂತಕೊಂಡು ನಾವು ಹೇಳ್ತೇವೆ. ಆದರೂ ಸಹಿತ ನಾವು ಇವತ್ತಿನ ತಂತ್ರಜ್ಞಾನ ಇದೆಯಲ್ಲ, ಹೊಸ ಹೊಸ ತಂತ್ರಜ್ಞಾನ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಪಶುಸಂಗೋಪನೆ ಇಲಾಖೆ, ಸೆರಿಕಲ್ಚರ್, ಕೃಷಿ ಹಾಗೂ ಕೃಷಿಗೆ ಸಂಬಂಧಪಟ್ಟಂಥ ಇಲಾಖೆ ಇರುವುದು ಯಾರ ಸಲುವಾಗಿ? ರೈತರ ಸಲುವಾಗಿ. ಯೂನಿವರ್ಸಿಟಿ ಇದೆ, ಕೃಷಿ ವಿಜ್ಞಾನ ಕೇಂದ್ರ ಅದಾವ. ಇವತ್ತಿನ ದಿವಸ ರೈತರು ಏನು ಮಾಡಬೇಕಾಗಿಂದ್ರೆ ವಿಜ್ಞಾನಿ ಹಂಗೆ ವಿಚಾರ ಮಾಡಬೇಕಾಗಿತ್ತು. ಒಬ್ಬ ಸಾಮಾನ್ಯ ರೈತ ವಿಜ್ಞಾನಿ ಹಾಗೆ ವಿಚಾರ ಮಾಡಬೇಕು ಮತ್ತು ವ್ಯಾಪಾರಿ ಹಂಗೆ ವ್ಯವಹಾರ ಮಾಡಬೇಕು. ಈ ಭಾರಿ ರೈತರ ತಿಳ್ಕೊಬೇಕಿದು. ವಿಜ್ಞಾನಿ ಹಂಗೆ ವಿಚಾರ ಮಾಡಬೇಕು, ವ್ಯಾಪಾರಿ ಹಂಗೆ ವ್ಯವಹಾರ ಮಾಡಿದ್ರೆ ಖರ್ಚನ್ನು ಕಡಿಮೆ ಮಾಡಿಕೊಂಡು ಇವತ್ತಿನ ದಿವಸ ತಂತ್ರಜ್ಞಾನ ಬಂದಿದೆ. ಇವತ್ತು ಈ ತಂತ್ರಜ್ಞಾನದ ಬಳಕೆ ನಾವು ಮಾಡ್ಕೋಬೇಕು. ಬಾಡು ಈಗ BT ಕಾಟನ್ ಒಂದು 25-30 ವರ್ಷದಿಂದ BT ಕಾಟನ್ ಇರಲಿಲ್ಲ. 1998 ಅದು ಬಂತು. ಅವಾಗ ಅದಕ್ಕಿಂತ ಮೊದಲು ನಾವು ಸಾಮಾನ್ಯ ಇವೆಲ್ಲ ದೇಶಿ ತಳಿಗಳನ್ನು ಬೆಳೀತಿದ್ದೆವು. ಈ ಬಿಟಿ ಕಾಟಿ ಬಂದ ನಂತರ ಇಡೀ ಜಗತ್ತಿನಾಗ ಈ ಕಾಟನ್ದಲ್ಲಿ ಕ್ರಾಂತಿ ಆಗಿಬಿಟ್ಟಿದ್ವು, ಕಾಟನ್ ಇಂಡಸ್ಟ್ರಿ. ಹೌದಲ್ರಿ, ಅದಕ್ಕೆ ಅದರಲ್ಲಿ ಏನು ಮಾಡಿದೀವಿ ಅಂದರೆ ಬಿಟಿ ಜೀನ್, ಈ ಪಿಂಕ್ ಬೋಲ್ವರ್ ಅಂತ ಬರ್ತದೆ, ಪಿಂಕ್ ಬೋಲ್ವಾರ್, ಗುಲಾಬಿ ವರ್ಣದ ಕಾಯಿ ಕೊರಕ ಅಂತ ಬರ್ತದೆ ಒಂದು ಹುಳ, ಒಂದು ಕೀಡಿ, ಹಸಿರು ಕಾಯಿ ಕೊರಕ. ಭಾರಿ ಡ್ಯಾಮೇಜ್ ಮಾಡ್ತದ, ದೊಡ್ಡ ಪ್ರಮಾಣದಲ್ಲಿ ಹತ್ತಿಗೆ ಡ್ಯಾಮೇಜ್ ಮಾಡ್ತಿತ್ತು. ಆ ಹುಳಾನೇ ಬರಬಾರ್ದು, ಒಂದು 100 ದಿವಸ ಜೆನೆಟಿಕ್ ರೆಸಿಸ್ಟೆನ್ಸ್ ಅದರಲ್ಲಿ ಬರಬೇಕು. ತಿಳ್ಕೊಂಡು ಮಾಡಿದೆವು ಬಿ ಟಿ ಜೀನ್ ಅದನ್ನು ಇಂಟ್ರೊಡ್ಯೂಸ್ ಮಾಡಿದೆವು. ಇದು ತಂತ್ರಜ್ಞಾನ. ಇವತ್ತಿನ ದಿವಸ ನ್ಯಾನೋ ಯೂರಿಯಾ, ನ್ಯಾನೋ ಡಿ, ಹೊಸ ಒಂದು ತಳಿಪ. ಇವತ್ತು ಶುಗರ್ ಕೇಂದ್ರದೊಳಗೆ ಫ್ಲವರಿಂಗ್ ಆಗಲ್ಲ ಅಂತ ತಳಿಗಳು ಇವತ್ತು ನಾವು ಕೊಡ್ತಾ ಇದ್ದೀವಲ್ಲ, ಹೊಸ ತಳಿಗಳು ರೈತರು ಅದಕ್ಕೆ ಮಾರು ಹೋಗ್ಬೇಕು. ನಾವು ತಂತ್ರಜ್ಞಾನಕ್ಕೆ ನಾವು ಮಾರು ಹೋಗ್ಬೇಕು, ತಿಳ್ತಿಲ್ರಿ. ಆಮೇಲೆ ಇವತ್ತು ಭಾರತ ದೇಶದೊಳಗೆ ಏನಾಗಿದೆ, ಎಣ್ಣೆ ಕಾಳು, ಎಣ್ಣೆ ಏನು ನಾವು ತಿನ್ನು ಎಣ್ಣೆ ಬಳಸ್ತೀವಲ್ಲ, ತಿನ್ನು ಎಣ್ಣೆ, ಅದರ ಪೈಕಿ 56% ಭಾರತ ದೇಶದಲ್ಲಿ ತಿನ್ನುವ ಎಣ್ಣೆ ಬೇರೆ ದೇಶದಿಂದ ಆಮದು ಮಾಡ್ಕೋತಾ ಇದೆ. ಅಷ್ಟು ಫಾರಿನ್ ಅಷ್ಟು ಒಂದು ಭಾರತ ದೇಶದ ರೊಕ್ಕ ಬೇರೆ ದೇಶಕ್ಕೆ ಹೋಗ್ತಾ ಇದೆಯಲ್ಲ, ಅದಕ್ಕೆ ಭಾರತ ಸರ್ಕಾರದವರು ಮತ್ತು ನಾವು ಕೂಡಿ ಏನು ಮಾಡ್ತಾ ಇದ್ದೀವಿ ಗೊತ್ತಾ, ಎಣ್ಣೆ ಕಾಳುಗಳಿಗೆ ಭಾರಿ ಪ್ರೋತ್ಸಾಹ ಕೊಡ್ತಾ ಇದೆ. ಎಣ್ಣೆ ಕಾಳು ಬೆಳೆಗಳನ್ನು ಹೆಚ್ಚು ಬೆಳಿಬೇಕು ರೈತರು. ಸೋಯಾಬೀನ್ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಸೂರ್ಯಕಾಂತಿ ಆಗಿರ್ಬೋದು, ಕುಸುಬಿ ಆಗಿರ್ಬೋದು, ಇವೆಲ್ಲ ಹೆಚ್ಚು ಬೆಳಿಬೇಕು, ಹೆಚ್ಚು ಪ್ರದೇಶದಲ್ಲಿ ಬೆಳಿಬೇಕು ಅಂತ ತಿಳ್ಕೊಂಡು ಏನು ಮಾಡ್ತಾ ಇದ್ದೀವಿ, ಕೆಲವೊಂದು ಕ್ವಾಂಟಿಟಿ ರೈತರಿಗೆ ಫ್ರೀ ಸೀಡ್ಸ್ ಕೊಟ್ಟು ನೀವು ಬೆಳೀರಿ, ಸೋಯಾಬೀನ್ ಬೆಳೀರಿ, ಆಮೇಲೆ ಶೇಂಗಾ ಬೆಳೀರಿ, ಸೂರ್ಯಕಾಂತಿ ಹೆಚ್ಚಿನ ರೈತರು ಬೆಳಿ. ಅವ್ರಿಗೆ ಸೀಡ್ಸ್ ಅಷ್ಟೇ ಕೊಡೋದಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಬೀಜೋಪಚಾರ ಕೆಮಿಕಲ್ಸು, ಟಾನಿಕು ಎಲ್ಲ ಕೊಡ್ತೇವೆ. ಆಮೇಲೆ ಒಂದು 3-4 ತರಬೇತಿ ಕೊಡ್ತೀವಿ ಅವ್ರಿಗೆ, ಯಾವ ರೀತಿ ಬೆಳಿ, ಯಾವ ರೀತಿ ವೈಜ್ಞಾನಿಕ ನಾವು ಕೃಷಿ ಮಾಡಬೇಕು ಅಂತ ನಾವು ಹೇಳಿಕೊಟ್ಟು ಎಣ್ಣೆ ಕಾಳು ಉತ್ಪಾದನೆ ಕೂಡ ಹೆಚ್ಚು ಒತ್ತು ಕೊಡ್ತಾ ಇದ್ದೇವೆ. ಆಮೇಲೆ ಪಲ್ಸಸ್ ದ್ವಿದಳ ಧಾನ್ಯಗಳು ಅದು ಕೂಡ ನಮ್ಮಲ್ಲಿ ಕೊರತೆ ಆಗ್ತಾ ಇದೆ ಭಾರತ ದೇಶನಾಗ. ಅದಕ್ಕೂ ನಾವೇನು ಮಾಡ್ತಾ ಇದ್ದೇವೆ, ಮಿಷನ್ ಆನ್ ಆತ್ಮ ನಿರ್ಭರತಾ ಆನ್ ಪಲ್ಸಸ್ ಅಂತ ಭಾರತ ಸರ್ಕಾರದವ್ರು ಕೊಟ್ಟಿದ್ದಾರೆ. ಅದರಲ್ಲಿ ಕೂಡ ಈ ಡೆಮಾನ್ಸ್ಟ್ರೇಷನ್ಗಳು, ಪ್ರಾತ್ಯಕ್ಷಗಳನ್ನು ಕೊಡ್ತಕ್ಕಂಥದ್ದು, ಕಿರುಚೀಲಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಒಟ್ಟಿನಲ್ಲಿ ಏನಂತಂದ್ರೆ ರೈತ ಬಾಂಧವರು ಇವತ್ತು ದಿವಸ ಮೊದಲ 30-40 ವರ್ಷದ ಹಿಂದೆ SSLC ಒಳಗೆ ಮತ್ತು PUC ಒಳಗೆ ಯಾರು ಅನುತೀರ್ಣ ಆಗ್ತಿದ್ರು, ಫೇಲ್ ಆಗ್ತಿದ್ರಲ್ಲ, ಅವ್ರನ್ನ ಕೃಷಿ ಕಡ್ದೆ ಅಗ್ರಿಕಲ್ಚರ್ಗೆ ದಬ್ತಿದ್ರು. ಈ ಕಾಲ ಆ ಕಾಲಿಗೆ ಉಳಿದಿಲ್ಲ. BSc ಕೃಷಿ ಒಳಗೆ ಯಾವುದೇ ಒಂದು ಡಿಗ್ರಿ ಒಳಗೆ ಗೋಲ್ಡ್ ಮೆಡಲ್ ರ್ಯಾಂಕ್ ಸ್ಟೂಡೆಂಟ್ಸ್ ಅಂಥವ್ರು ಇವತ್ತು ಕೃಷಿ ಕಡೆ ಬರಬೇಕಾಗಿ, ಅಷ್ಟು ಜಟಿಲವಾಗಿ ಕೃಷಿ ಒಳಗೆ ಸಮಸ್ಯೆ ಇರೋದ್ರಿಂದ ಅಂಥವ್ರು ಏನ್ರಿ ಕೃಷಿ ಕಡೆ ಬಂದ್ರೆ ಇವತ್ತಿನ ದಿವಸ ಕೃಷಿಯ ಒಂದು ಕೂಡ ಉದ್ಯಮಿಯಾಗಿ ನಾವು ನೋಡಬಹುದು. ರೈತ ಬಾಂಧವರು ಕೂಡ ಕಾಲಕಾಲಕ್ಕೆ ಅವ್ರ ಜ್ಞಾನದ ಮಟ್ಟವನ್ನು ಹೆಚ್ಚು ಮಾಡಿಕೊಂಡು ತಂತ್ರಜ್ಞಾನವನ್ನು ಬಳಸ್ಕೊಂಡು ವಿಜ್ಞಾನದಲ್ಲಿ ಆಗಿರತಕ್ಕಂಥ ಆವಿಷ್ಕಾರವನ್ನು ಬಳಸ್ಕೊಂಡು ಕೃಷಿ ಇಲಾಖೆ ಜೊತೆ, ಯೂನಿವರ್ಸಿಟಿ ಜೊತೆ, ಆಮೇಲೆ ಪ್ರೋಗ್ರೆಸಿವ್ ಫಾರ್ಮರ್ಸ್ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲಸ ಮಾಡ್ತಕ್ಕಂಥ ರೈತರ ಜೊತೆ ಸಂಪರ್ಕ ಇಟ್ಕೊಂಡು ಇವತ್ತು ಕೃಷಿ ಮಾಡಿದರೆ ಅವರು ಚೆನ್ನಾಗಿ ಕೃಷಿ ಮಾಡ್ಬೋದು, ಆರ್ಥಿಕವಾಗಿ ಕೂಡ ಸಬಲರಾಗ್ಬೋದು ಅಂತಕೊಂಡು ನಮಗೆ ಮನದಟ್ಟಾಗಿದೆ. ನಾ ಈ ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗೆ ಏನು ವಿನಂತಿ ಮಾಡಿದೆ ಅಂತಂದ್ರೆ, ಜಿಲ್ಲೆ ಒಳಗೆ ರೈತ ಸಂಪರ್ಕ ಕೇಂದ್ರ ಅದಾವ, ರೈತ ಪ್ರತಿಯೊಂದು ಹೋಬಳಿಗೆ ರೈತ ಸಂಪರ್ಕ ಕೇಂದ್ರ ಅದಾವ. ಅಲ್ಲಿ MSc ಅಗ್ರಿ PhD ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನ ಕೊಟ್ಟಿದ್ದೆವು. ತಾಲೂಕಿನಾಗ ಸಹಾಯಕ ಕೃಷಿ ನಿರ್ದೇಶಕ ಕಚೇರಿ ಇರ್ತೈತಿ, ಆಮೇಲೆ ಉಪನಿರ್ದೇಶಕರ ಕಚೇರಿ ಇರ್ತೈತಿ, ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ಜಂಟಿ ನಿರ್ದೇಶಕರ ಕಚೇರಿ. ಯಾವತ್ತೂ ಅವರಿಗೆ ನಮ್ಮ ಬಾಗಲ ತಡಿರುತ್ತೆ, ಯಾವತ್ತೂ ಅವರು ನಮಗೆ ಸಂಪರ್ಕ ಮಾಡಬಹುದು, ಇಲಾಖೆಯ ಕಾರ್ಯಕ್ರಮ ತಿಳ್ಕೋಬಹುದು, ಮತ್ತು ವಿಜ್ಞಾನ ತಂತ್ರಜ್ಞಾನ ಕೂಡ ತಿಳ್ಕೋಬಹುದು ಅಂತಕ್ಕಂಥದ್ದನ್ನು ಹೇಳಿ, ತಾವು ಈ ಕೃಷಿ ಇಲಾಖೆಯ ಎಲ್ಲ ಯೋಜನೆಗಳ ಸವಲತ್ತನ್ನು ತಾವು ಪಡಿಬೇಕು ತಿಳ್ಕೊಂಡು ವಿನಂತಿ ಮಾಡ್ತಾ
2: ಇದ್ದೀನಿ. ಇಲ್ಲಿವರೆಗೆ ರೈತರಿಗೆ ಏನೇನು ಮುಂಗಾರಂಗಾಮಲ್ಲಿ ಸಲಹೆಗಳು ಬೇಕಂತೇಳಿ ಒಂದು ಕಾರ್ಯಕ್ರಮವನ್ನು ವೇಣುಧ್ವನಿ ವಾಹಿನಿಯವರು ಮಾಡಿದ್ದೀರಿ, ತಮಗೆ ಕೃತಜ್ಞತೆಗಳು. ಆಮೇಲೆ ಈ ಜಿಲ್ಲೆಯ ಎಲ್ಲ ರೈತರು ನಮ್ಮ ಜಂಟಿ ಕೃಷಿ ನಿರ್ದೇಶಕರು ಏನು ಸಲಹೆಗಳನ್ನು ಕೊಟ್ಟರು ಅವನ್ನ ಪಾಲನೆ ಮಾಡಿರಿ. ಆಮೇಲೆ ರೈತ ಸಂಪರ್ಕ ಕೇಂದ್ರಗಳಂದರೆ ರೈತ ಮಿತ್ರ ಕೇಂದ್ರಗಳು, ಅದಕ್ಕೆ ತಾವು ಬರೇ ಯಾವುದಾರ ಸಬ್ಸಿಡಿಗೋಸ್ಕರ ಮಾತ್ರ ಬರದೆ ತಂತ್ರಜ್ಞಾನದ ಸಂಬಂಧ ತಾವು ಸಂಪರ್ಕದಲ್ಲಿದ್ದು, ಆಮೇಲೆ ಅಡ್ವಾನ್ಸ್ ಆಗಿ ಅಂದ್ರೇನು ಯಾವುದೇ ಬಿತ್ತನೆ ಆಗಲಿ ರೋಗ ಕೀಟ ಆಗಲಿ ಅಲ್ಲಿ ಏನು ಮಾಹಿತಿಯನ್ನು ನಾವು ಪಡ್ಕೊಂಡು ಅದರಂತೆ ನೀವು ನಡ್ಕೊಂಡ್ರೆ ಕೃಷಿಯಲ್ಲಿ ಸಾಗುವಳಿ ವೆಚ್ಚ ಕಡಿಮೆ ಮಾಡ್ಬೋದು. ಆನಂತರ ನಿವ್ವಳ ಆದಾಯ ಅಂತ ಹೇಳಿ ಅಂದರೆ ಆದಾಯ ತಗೊಂಡು ಅದರಲ್ಲಿ ಹೆಚ್ಚಿಗೆ ಖರ್ಚು ಮಾಡೋದು ಉಪಯೋಗಿಲ್ಲ, ಕಡಿಮೆ ಖರ್ಚಿನಲ್ಲಿ ನಾವು ಹೆಚ್ಚಿನ ಇಳುವರಿಯನ್ನು ಪಡೀರಿ ಅಂತೇಳಿ ರೈತ ಬಾಂಧವರಲ್ಲಿ ನಾನು ವಿನಂತಿ ಮಾಡಿ ನಾನು ಮತ್ತೊಮ್ಮೆ ರೈತ ಬಾಂಧವರಿಗೆ ಶುಭವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ ಸರ್.
2: ನಮಸ್ಕಾರ.
1: ಸ್ನೇಹಿತರೆ, ಇದುವರೆಗೂ ಕೇಳಿದ್ರಿ ಖೇತ್ ಬಚಾವ್ ಅಭಿಯಾನ ಹಾಗೂ ಮುಂಗಾರು ಬಿತ್ತನೆ ಕುರಿತು ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಈ ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಕಾರ್ಯಕ್ರಮದ ಅತಿಥಿ ಬೆಳಗಾವಿಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೋಳೇಕರ್ ಅವರು ಹಾಗೂ ಅವರೊಂದಿಗೆ ಸಹಾಯಕ ಕೃಷಿ ನಿರ್ದೇಶಕರು ವಿಷಯ ತಜ್ಞ ಶ್ರೀ ಚಿದಂಬರ್ ಹೂಗಾರ್ ಅವರು. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ನಮಸ್ಕಾರ.
3: ಟೆಲಿ ಕ್ಯಾನ್ಸರ್ ಹಾಸ್ಪಿಟಲ್ ನೆಹರು ನಗರ ಬೆಳಗಾವ್.
4: ಕ್ಯಾನ್ಸರ್ ಕೋಣತ್ಯಾಹೀ ಪ್ರಕಾರಚಾ ಅಸೋ ಅತ್ಯಾಧುನಿಕ ಉಪಚಾರ ಏಕಾಚ ಛತಾಖಾಲಿ ಭೇಟತೆ.
3: ಪ್ರಥಮಚ ಉತ್ತರ ಕರ್ನಾಟಕಮಧ್ಯೆ ಬೆಳಗಾವ್ ಇತೆ ತಜ್ಞ ಆಣಿ ಅನುಭವಿ ಡಾಕ್ಟರ್ ಅತ್ಯಾಧುನಿಕ ಟೆಕ್ನಾಲಜಿ ಸಹಿತ ಸುಸಜ್ಜ ಹಾಸ್ಪಿಟಲ್ ಕೇಲಿ ಕ್ಯಾನ್ಸರ್ ಹಾಸ್ಪಿಟಲ್
4: ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಆಣಿ ಎಂಆರ್ಸಿಚಾ ಪಾಠಿಮಗೆ ನೆಹರು ನಗರ ಬೆಳಗಾವ್ ಇತೆ.
3: ತುಮಚ ಆರೋಗ್ಯಸಾಠಿ ನವೀನ ಆಶಾ ಕಿರಣ್ ಕೇಲಿ ಕ್ಯಾನ್ಸರ್ ಹಾಸ್ಪಿಟಲ್
4: ಮಿಳನಾರ್ಯ ಸುವಿಧಾ ಹೈಲಿ ಸ್ಕಿಲ್ಡ್ ಡಾಕ್ಟರ್ಸ್ ಟೀಮ್ ಕೆಮೊಥೆರಪಿ ಹೆಮಟೋ ಆನ್ಕಾಲಜಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್
3: ರೋಬೋಟಿಕ್ ಸರ್ಜರಿ ಪಿಡಿಯಾಟ್ರಿಕ್ ಆಂಕಾಲಜಿ ಅಡ್ವಾನ್ಸ್ ರೇಡಿಯೋಥೆರಪಿ ಆಣಿ ಯಾಸೋಬತ್ ಸರ್ವ ಪ್ರಕಾರಚ್ಯಾ ಕ್ಯಾನ್ಸರ್ ವರ್ತಿ ಉಪಚಾರ.
4: ಆಮಚಾ ಪತ್ತಾ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಆಣಿ ಎಂಆರ್ಸಿಚಾ ಪಾಠಿಮಗೆ ಕೇಲಿ ಕ್ಯಾನ್ಸರ್ ಹಾಸ್ಪಿಟಲ್ ನೆಹರು ನಗರ್ ಬೆಳಗಾವ್ ಇತೆ.
3: ಫೋನ್ ನಂಬರ್ 08312552500 ಆಣಿ 24733777
4: ಮೊಬೈಲ್ ನಂಬರ್ 6360712326 ಕಿಂವಾ ಟೋಲ್ ಫ್ರೀ ನಂಬರ್ 1099.
3: ಆಜಸ್ ಭೇಟ್ ದ ಕೇಲಿ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವ್ ಇತೆ.
5: ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
6: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
5: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
6: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
5: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5218 or at 944-982-1222. Visit kcpt.kaher.edu.in. KLE College of Physiotherapy, empowering your future in healthcare.
2: ಯೋಗ ಭಾರತದ ಪ್ರಾಚೀನ ಸಂಪ್ರದಾಯದ ಕೊಡುಗೆಯಾಗಿದೆ. ಈ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅಳವಡಿಸಿಕೊಂಡು ನಾವು ಒಟ್ಟಾಗಿ ಕೆಲಸ ಮಾಡೋಣ. ಯೋಗ ಕುರಿತ ಸಂದೇಶವನ್ನು ಕೇಳಿ ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಹಾಗೂ ಮರುಪ್ರಸಾರ ಸಂಜೆ 8 ಗಂಟೆಗೆ. ಇದು KLE ವೇಣುಧ್ವನಿ 90.4 FM ಪ್ರಸ್ತುತಿ. KLE ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದೂ.

0: ವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಕೇಲಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಚಿಕ್ಕೋಡಿ. ಅಡ್ಮಿಷನ್ಸ್ ಓಪನ್ ಫಾರ್ 2026-27. ಬಿ ಕೋರ್ಸಸ್ ಅವೈಲೇಬಲ್: ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್. ಪಿಜಿ ಕೋರ್ಸಸ್ ಅವೈಲೇಬಲ್: ಮಾಸ್ಟರ್ಸ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್. ದ ಕಾಲೇಜ್ ಇಸ್ NBA ಅಕ್ರೆಡಿಟೆಡ್ ಅಂಡ್ ಹ್ಯಾಸ್ ಬಿನ್ ರೆಕಗ್ನೈಸ್ಡ್ ಬೈ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಆಸ್ ಎ ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್. ಕರಿಯರ್ ಅಪರ್ಚುನಿಟೀಸ್: 100% ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ವಿತ್ ರಿಕ್ರೂಟ್ಮೆಂಟ್ ಸಪೋರ್ಟ್ ಫ್ರಮ್ ಮೋರ್ ದನ್ 50 companies including Infosys, Tata Group and Wipro. Special coaching is provided for UPSC, KPSC and GATE along with academic workshops. The campus offers 500 Mbps Wi-Fi, a well-equipped library and digital classrooms. Separate well-furnished hostel facilities are available for boys and girls. College bus facilities are available on more than 10 major surrounding routes. Admissions are conducted as per Government of Karnataka norms, CET code E167. For more information, call 9483047799 or visit www.kleceet.edu.in.
1: ರೈತ ಬಾಂಧವರ ಗಮನಕ್ಕೆ ಸಮತೋಲನ ರಸಗೊಬ್ಬರ ಬಳಕೆ ಕುರಿತು ಸಲಹೆ. ಬೆಳಗಾವಿ ಜಿಲ್ಲೆಯಲ್ಲಿ ಮುಂಗಾರು ಸಿದ್ಧತೆ ಬರದಿಂದ ಸಾಗಿದೆ. ರೈತರು ಮುಂಗಾರು ಬಿತ್ತನೆಗೆ ಬೇಕಾದ ಬೀಜ ಮತ್ತು ಗೊಬ್ಬರಗಳ ಸಂರಕ್ಷಣೆಯಲ್ಲಿ ತೊಡಗಿರುವರು. ಬಿತ್ತನೆ ಮಾಡುವ ಸಂದರ್ಭದಲ್ಲಿ ಹಾಗೂ ಮೇಲು ಗೊಬ್ಬರ ಹಾಕುವ ಸಂದರ್ಭಗಳಲ್ಲಿ ಸಮತೋಲನ ರಸಗೊಬ್ಬರಗಳನ್ನು ಬಳಸುವುದು. ಉದಾಹರಣೆಗೆ, ಹೆಸರು ಬೆಳೆಗೆ 10 ಸಾರಜನಕ, 20 ರಂಜಕ ಒದಗಿಸುವ ರಸಗೊಬ್ಬರ ಹಾಕುವಾಗ ಯೂರಿಯಾ ಮಾತ್ರ ಬಳಸದೆ 20-20-0-13-100 kg, 16-20-0-complex 100 kg ಅಥವಾ 12-32-16-complex 60 kg ಬಳಸಿದರೆ ಪೂರಕ ಪೋಷಕಾಂಶಗಳನ್ನು ಒದಗಿಸದಂತಾಗುತ್ತದೆ. ಇದೇ ರೀತಿ ವಿವಿಧ ಬೆಳೆಗಳಿಗೆ ಯೂರಿಯಾ ಒಂದೇ ಬಳಸದೆ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಬಳಸಿ ಒಳ್ಳೆಯ ಇಳುವರಿ ಪಡೆಯಿರಿ. ಯೂರಿಯಾ ಗೊಬ್ಬರ ಹೆಚ್ಚಿಗೆ ಬಳಸುವುದರಿಂದ ಮಣ್ಣು ಮತ್ತು ನೀರು ಕಲುಷಿತವಾಗಿ ಹಳ್ಳ ಕೊಳ್ಳ ನೀರಿನ ಮೂಲ ಸೇರಿ ಮಾನವನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುವುದು. ತಾಯಿಯ ಎದೆಯ ಹಾಲಿನಲ್ಲಿ ಯೂರಿಯಾ ಅಂಶ ಸೇರಿ ಮಕ್ಕಳಿಗೆ ಬ್ಲೂ ಬೇಬಿ ಸಿಂಡ್ರೋಮಾ ರೋಗ ಕಾಣಿಸಿಕೊಳ್ಳುತ್ತದೆ. ಆದ್ದರಿಂದ ಯೂರಿಯಾವನ್ನು ಮಿತವಾಗಿ ಬಳಸಿ ಹಾಗೂ ಎಲ್ಲರ ಆರೋಗ್ಯವನ್ನು ಕಾಪಾಡಿರಿ. ಯೂರಿಯಾ ಬದಲಾಗಿ ನ್ಯಾನೋ ಯೂರಿಯಾ ಸಿಂಪರಣೆ ಕೈಗೊಂಡು ಉತ್ತಮ ಇಳುವರಿ ಪಡೆಯಿರಿ. ಡಿಎಪಿ 18-46-0 ಸಾರಜನಕ ರಂಜಕ ಪೊಟ್ಯಾಷ್ ಒದಗಿಸುವ ಕಾಂಪ್ಲೆಕ್ಸ್ ಗೊಬ್ಬರವಾಗಿದ್ದು ಇದರಲ್ಲಿ ಪೊಟ್ಯಾಷ್ ಅಂಶ ಇರುವುದಿಲ್ಲ. ಕಾರಣ, ಇದರ ಬದಲಿಗೆ ಎಲ್ಲಾ ಬೆಳೆಗಳಿಗೆ ಇತರ ಕಾಂಪ್ಲೆಕ್ಸ್ ಗೊಬ್ಬರಗಳಾದ 15-15-15, 17-17-17, 19-19-19, 20-20-0-13, 10-26-26, 12-32-16 ಗೊಬ್ಬರಗಳನ್ನು ಬಳಸಿ ಸಮತೋಲನ ಪೋಷಕಾಂಶ ಒದಗಿಸಿ ಉತ್ತಮ ಇಳುವರಿ ಪಡೆಯಿರಿ. ಡಿಎಪಿ ರಸಗೊಬ್ಬರದ ಬದಲಾಗಿ ನ್ಯಾನೋ ಡಿಎಪಿ ಗೊಬ್ಬರ ಸಿಂಪರಣೆ ಮಾಡಿರಿ ಹಾಗೂ ಬೀಜೋಪಚಾರ ಮಾಡಿ ಉತ್ತಮ ಇಳುವರಿ ಪಡೆಯಿರಿ. ಈ ರೀತಿ ವೈಜ್ಞಾನಿಕವಾಗಿ ಶಿಫಾರಸು ಗೊಬ್ಬರಗಳನ್ನು ವಿವೇಚನೆಯಿಂದ ಬಳಸಿ ಭೂಮಿಯ ಆರೋಗ್ಯವನ್ನು ಕಾಪಾಡುವುದರೊಂದಿಗೆ ಉತ್ತಮ ಇಳುವರಿ ಹಾಗೂ ಆರ್ಥಿಕ ಲಾಭ ಪಡೆಯಲು ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೋಳೇಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.

0: केली कॅन्सर हॉस्पिटल नेहरूनगर बेळगाव।
1: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटते।
0: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल।
1: केलीज डॉक्टर प्रभाकर कोरे हॉस्पिटल आणि MRC पाठीमागे नेहरूनगर बेळगाव येते।
0: तुमच्या आरोग्यासाठी नवीन आशेचा किरण केली कॅन्सर हॉस्पिटल।
1: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
0: रोबोटिक सर्जरी, पीडियाट्रिक ऑन्कॉलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार।
1: आमचा पत्ता केलीज डॉक्टर प्रभाकर कोरे हॉस्पिटल आणि MRC पाठीमागे केली कॅन्सर हॉस्पिटल नेहरू नगर बेळगाव येते।
0: फोन नंबर 08312552500 आणि 247377।
1: मोबाईल नंबर 6360712326 किंवा टोल फ्री नंबर 1099।
0: आजच भेट द्या केली कॅन्सर हॉस्पिटल बेळगाव येते।
2: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148503 ಹಾಗೂ 8123871607. ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್, ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರೆ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th ಕ್ರಾಸ್, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ. KLE ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಚಿಕ್ಕೋಡಿಯ ಕೆಎಲ್ಇ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ, ಕೆಎಲ್ಇ ಸಿಇಟಿ 2026-27 ಪ್ರವೇಶಗಳು ಪ್ರಾರಂಭ. ಬಿಇ ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. ಪಿಜಿ ಕೋರ್ಸ್ಗಳು ಎಂಬಿಎ ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು ಎಂಸಿಎ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. ಎಂಬಿಎ ಮಾನ್ಯತೆ ಪಡೆದಿದ್ದು ವಿಟಿಯುನಿಂದ ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. ಯುಪಿಎಸ್ಸಿ, ಕೆಪಿಎಸ್ಸಿ, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ತು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. ಸಿಇಟಿ ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.
2: ಕೆಎಲ್ಇ ಟೆಕ್ನಾಲಜಿಕಲ್ ಯುನಿವರ್ಸಿಟಿ ಬೆಳಗಾವ್ 2026-27 ಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲಿ ಆಹೆ. ಡಾಕ್ಟರ್ ಎಮ್ ಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವ್, ಕೆಸಿಇಟಿ ಕೋಡ್ E036 ಆಣಿ ಕಾಮೆಡ್ ಕೆ ಕೋಡ್ E065. 2025-26 ಮಧ್ಯೆ 500 ಪೇಕ್ಷಾ ಅಧಿಕ ಪ್ಲೇಸ್ಮೆಂಟ್ ಆಫರ್ಸ್ ಪ್ರಾಪ್ತ. ವಿದ್ಯಾರ್ಥ್ಯಾನ ವಾರ್ಷಿಕ 16 LPA ಪರ್ಯಂತ ಉಚ್ಚತಮ ಪ್ಯಾಕೇಜ್, 150 ಪೇಕ್ಷಾ ಅಧಿಕ ಅನುಭವಿ ಪ್ರಾಧ್ಯಾಪಕ, ತಸೇಜ್ 50 ಅಧಿಕ PhD ಧಾರಕ ಶಿಕ್ಷಕ, ಅತ್ಯಾಧುನಿಕ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಆಣಿ ವೈಫೈ ಸುವಿಧೆಸ ಹಾಸ್ಟೆಲ್ ವ್ಯವಸ್ಥಾ. ಉಪಲಬ್ಧ ಅಭ್ಯಾಸಕ್ರಮ ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, UG ಕೋರ್ಸಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA, PG ಕೋರ್ಸಸ್ MCA, MBA, MTech ಇನ್ ಸ್ಟ್ರಕ್ಚರ್ ಇಂಜಿನಿಯರಿಂಗ್, ಸಿವಿಲ್. ಇನ್ಫೋಸಿಸ್, ಜುನಿಪರ್, HPE, ಫೆಡರಲ್ ಬ್ಯಾಂಕ್ ಆಣಿ ಬೋಶ್ ಯಾಸಾರ್ಖ್ಯಾ 60 ಅಧಿಕ ನಾಮಾಂಕಿತ ಕಂಪನಿಯಂಚಿ ಕ್ಯಾಂಪಸ್ ವಿಸಿಟ್. ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ 08312440322 ಆಣಿ www.kletech.ac.in ಯಾ ವೆಬ್ಸೈಟ್ಲಾ ವಿಸಿಟ್ ಕರಾ. ಕೆಎಲ್ಇ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026-27 ಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲಿ ಆಹೆ. ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವ್ ಇಥೆ ಅತ್ಯಾಧುನಿಕ ಸುವಿಧಾನಿ ಸುಸಜ್ಜ ನವ್ಯಾ ಕ್ಯಾಂಪಸ್ ಮಧ್ಯೆ ಮಹಾವಿದ್ಯಾಲಯ ಸ್ಥಳಾಂತರಿತ ಝಾಲಿ ಆಹೆ. ಉಪಲಬ್ಧ ಅಭ್ಯಾಸಕ್ರಮ ಅಸಾ ಆಹೆ B.Pharm, Pharm.D, M.Pharm, PhD. ಫಾರ್ಮಸಿ ಕ್ಷೇತ್ರದ ಉಚ್ಚ ಶಿಕ್ಷಣ ಘೇಣ್ಯಾಸಾಠಿ ಸುವರ್ಣ ಸಂಧಿ. ಮಹಾವಿದ್ಯಾಲಯಾಚಿ ಪ್ರಮುಖ ವೈಶಿಷ್ಟ್ಯ 100 ಅಧಿಕ ವರ್ಷಾಚಿ ಶೈಕ್ಷಣಿಕ ಪರಂಪರಾ ಆಣಿ ಅನುಭವ, ಜಗಭರತಿಲ್ 3000 ಅಧಿಕ ಮಾಜಿ ವಿದ್ಯಾರ್ಥ್ಯಾಂಚೆ ಭಕ್ಕಂ ನೆಟ್ವರ್ಕ್. ಬೆಳಗಾವ್ ವಿಮಾನ ರಸ್ತೆಯವರೆಗೆ ಸುಸಜ್ಜ ಆಣಿ ಅತ್ಯಾಧುನಿಕ ನವ ಕ್ಯಾಂಪಸ್, ಪರಿಣಾಮಾಧಾರಿತ ಶಿಕ್ಷಣ ಪದ್ಧತಿ, ಪ್ರಗತ ಡಿಜಿಟಲ್ ಲರ್ನಿಂಗ್ ಇಕೋಸಿಸ್ಟಮ್, ಜಾಗತಿಕ ದರ್ಜಾಚೆ ಗ್ರಂಥಾಲಯ ಆಣಿ ಮಾಹಿತಿ ಕೇಂದ್ರ, ಆಧುನಿಕ ಪ್ರಯೋಗಶಾಲಾ ವ ಪ್ರಾತ್ಯಕ್ಷಿಕ ಪ್ರಶಿಕ್ಷಣ ಸುವಿಧಾ, ಆಧುನಿಕ ವಸತಿಗೃಹ ಆಣಿ ಕ್ರೀಡಾ ಸುವಿಧಾ ಸುತ್ತಾ, ನ್ಯಾಕ್ A+ ಗ್ರೇಡ್ ಆಣಿ NIRF ಕ್ರಮವಾರಿ ಪ್ರಾಪ್ತ ಪ್ರತಿಷ್ಠಿತ ಸಂಸ್ಥೆಯ ಗುಣಮಟ್ಟಪೂರ್ಣ ಶಿಕ್ಷಣ ಆಣಿ ಉತ್ತಮ ರೋಜ್ಗಾರ ಸಂಧಿನ ಪ್ರಾಧಾನ್ಯ. ಅಧಿಕ ಮಾಹಿತಿ ಸಂಪರ್ಕ ಕರಾ 08312471399 ಆಣಿ 9740639702. ವೆಬ್ಸೈಟ್ ಆಹೆ www.kleepharm.edu.

0: शेली विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केली विश्वनाथ कत्ती दंत महाविद्यालय, केली युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-0335-218 or at 9449821222. Visit kcpt.kaher.edu.in. KLE College of Physiotherapy, empowering your future in healthcare.
2: ರೈತ ಬಾಂಧವರ ಗಮನಕ್ಕೆ ಬೀಜೋಪಚಾರದ ಸಲಹೆಗಳು. ಬಿತ್ತನೆ ಸಮಯದಲ್ಲಿ ವಿವಿಧ ಬೆಳೆಗಳಲ್ಲಿ ಬೀಜೋಪಚಾರ ಮಾಡುವುದು ಅತಿ ಅವಶ್ಯಕವಾಗಿದೆ. ಬೀಜೋಪಚಾರದಿಂದ ಸಸಿ ಹಂತದಲ್ಲಿ ಬರುವ ಕೀಟರೋಗಗಳನ್ನು ತಡೆಯಬಹುದು ಹಾಗೂ ಜೈವಿಕ ಗೊಬ್ಬರದ ಬೀಜೋಪಚಾರದಿಂದ ಪೋಷಕಾಂಶಗಳನ್ನು ನೈಸರ್ಗಿಕವಾಗಿ ಒದಗಿಸಬಹುದಾಗಿದೆ. ಇದರಿಂದ ಕಡಿಮೆ ಖರ್ಚಿನಲ್ಲಿ ಉತ್ತಮ ಬೇಸಾಯ ಮಾಡಬಹುದಾಗಿದೆ. ಸೋಯಾ ಅವರೇ, 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 100 ಗ್ರಾಂ ಥೈರಾಮ್ 75 WP ಅಥವಾ 60 ಗ್ರಾಂ ಕರ್ಬಾಕ್ಸಿನ್ 75 WP ದಿಂದ ಉಪಚರಿಸಿ ನಂತರ 500 ಗ್ರಾಂ ರೈಜೋಬಿಯಂ ಜೀವಾಣುವಿನಿಂದ ಬೀಜೋಪಚಾರ ಮಾಡುವುದು, ಇದಲ್ಲದೆ ನಂತರ 500 ಗ್ರಾಂ ರಂಜಕ ಕರಗಿಸುವ ಜೈವಿಕ ಗೊಬ್ಬರವನ್ನು ಬೀಜೋಪಚಾರ ಮಾಡಬೇಕು. ಉದ್ದು 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 200 ಗ್ರಾಂ ರೈಜೋಬಿಯಂ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಹೆಸರು, 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 200 ಗ್ರಾಂ ರೈಜೋಬಿಯಂ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಜೋಳ ಬಿತ್ತನೆ ಪೂರ್ವದಲ್ಲಿ ಪ್ರತಿ ಕಿಲೋಗ್ರಾಂ ಬೀಜವನ್ನು 1.5 ಲೀಟರ್ ನೀರಿನಲ್ಲಿ 30 ಗ್ರಾಂ ಕ್ಯಾಲ್ಸಿಯಂ ಕ್ಲೋರೈಡ್ ಅಥವಾ 7.5 ಗ್ರಾಂ ಪೊಟ್ಯಾಸಿಯಂ ನೈಟ್ರೇಟ್ ಅಥವಾ ಗೋಮೂತ್ರ ಶೇಕಡ 25 ಬೆರೆಸಿದ ದ್ರಾವಣದಲ್ಲಿ 8 ಗಂಟೆ ನೆನೆಸಿ ನೆರಳಿನಲ್ಲಿ ಒಣಗಿಸಿದ ಮೇಲೆ ಒಂದರ ನಂತರ ಒಂದರಂತೆ 4 ಗ್ರಾಂ ಟ್ರೈಕೋಡರ್ಮಾ ಮತ್ತು 70 ಗ್ರಾಂ ಅಜೋಸ್ಪಿರಿಲಿಯಂ ಮತ್ತು 70 ಗ್ರಾಂ PSB ದಿಂದ ಬೀಜೋಪಚಾರ ಮಾಡಿ ನೆರಳಿನಲ್ಲಿ ಒಣಗಿಸಿ ಬಿತ್ತಬೇಕು. ಶೇಂಗಾ ಪ್ರತಿ ಕೆಜಿ ಬೀಜಕ್ಕೆ 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 3 ಗ್ರಾಂ 75 WP ಅಥವಾ ಕಾರ್ಬಾಕ್ಸಿನ್ 2 ಗ್ರಾಂ ಅಥವಾ 4 ಗ್ರಾಂ ಟ್ರೆಕೋಡರ್ಮಾ ಪುಡಿಯಿಂದ ಬೀಜೋಪಚಾರ ಮಾಡಬೇಕು ಹಾಗೂ ರೈಜೋಬಿಯಂ ಜೀವಾಣು 200 ಗ್ರಾಂದಿಂದ ಪ್ರತಿ ಎಕರೆ ಬೀಜಕ್ಕೆ ಬೀಜೋಪಚಾರ ಮಾಡಿರಿ. ಈ ರೀತಿ ಕಡ್ಡಾಯವಾಗಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದರೆ ರೋಗ ಕೀಟ ನಿರ್ವಹಣೆ ಮತ್ತು ಪೋಷಕಾಂಶದ ಲಭ್ಯತೆ ಹೆಚ್ಚಿಸಿ ಉತ್ತಮ ಬೆಳೆ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೋಳೇಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

ಕೆ ಎಲ್ ಇ ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಕೆಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂ ಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. ಕೆಸಿಇಟಿ ಕೋಡ್ E036. ಕಾಮೆಡ್ ಕೆ ಕೋಡ್ E065. 2025-26 500+ ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150+ ಅನುಭವಿ ಶಿಕ್ಷಕರು ಹಾಗೂ 50+ ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0832 4 0322 ಅಥವಾ www.ale-tech.ac.in ಗೆ ಭೇಟಿ ನೀಡಿ. ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-247-1399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ರೈತ ಬಾಂಧವರ ಗಮನಕ್ಕೆ ಬಿತ್ತನೆ ಸಮಯದ ಕುರಿತು ಸಲಹೆ. ಬೆಳಗಾವಿ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನ ಸಿದ್ಧತೆ ಭರದಿಂದ ಸಾಗಿದೆ. ರೈತರು ಮುಂಗಾರು ಬಿತ್ತನೆಗೆ ಬೇಕಾದ ಬೀಜ ಗೊಬ್ಬರಗಳ ಸಂಗ್ರಹಣೆಯಲ್ಲಿ ತೊಡಗಿರುವರು. ಬಿತ್ತನೆ ಮಾಡುವ ಸಂದರ್ಭದಲ್ಲಿ ಬೀಜೋಪಚಾರ ಮಾಡುವುದು ಕಡ್ಡಾಯ. ಮಣ್ಣಿನ ತೇವಾಂಶ ಸಾಕಷ್ಟು, ಅಂದರೆ 75-100 mm ಮಳೆಯಾಗಿರಬೇಕು. 6 inches ಮಣ್ಣು ಹಸಿಯಾಗಿರಬೇಕು. ಮಣ್ಣಿನ ಉಷ್ಣಾಂಶ ಕಡಿಮೆಯಾಗಿರಬೇಕು. ವಾತಾವರಣದಲ್ಲಿ ಆರ್ದ್ರತೆ ಹೆಚ್ಚಾಗಿರಬೇಕು, ಅಂದರೆ ತಂಪಾದ ವಾತಾವರಣವಾಗಿರಬೇಕು. ಪ್ರಮುಖವಾಗಿ ಸೋಯಾ ಅವರೆ ಬಿತ್ತನೆ ಮಾಡುವಾಗ ಈ ಮೇಲಿನ ಎಲ್ಲಾ ಅಂಶಗಳನ್ನು ಗಮನಿಸಿ ಬಿತ್ತನೆ ಪ್ರಾರಂಭಿಸಿರಿ. ರೈತರು ಅವಸರ ಪಡದೆ ತಾಳ್ಮೆಯಿಂದ ಪೂರಕ ಅಂಶಗಳನ್ನು ಗಮನಿಸಿ ಬಿತ್ತನೆ ಕೈಗೊಳ್ಳಲು ರೈತ ಬಾಂಧವರಲ್ಲಿ ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೊಳೆಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಭಾರತ ಸ್ಲೋವಾಕಿಯಾ ಬಾಂಧವ್ಯ ಸಮಗ್ರ ಪಾಲುದಾರಿಕೆ ಮಟ್ಟಕ್ಕೆ ಏರಿಕೆ, ರಕ್ಷಣಾ ಮತ್ತು ಡಿಜಿಟಲ್ ವಲಯದಲ್ಲಿ ಮಹತ್ವದ ಒಪ್ಪಂದ. ನವದೆಹಲಿಯಲ್ಲಿ ನಾಳೆ ರಾಷ್ಟ್ರಮಟ್ಟದ ವಿಕಸಿತ ಭಾರತ್ ಯುವ ಸಂಸತ್ ಉದ್ಘಾಟಿಸಲಿರುವ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ದೇಶದ ನಗರ ಪ್ರದೇಶಗಳಲ್ಲಿ ಕಳೆದ ಮೇ ತಿಂಗಳಲ್ಲಿ ನಿರುದ್ಯೋಗ ದರ 6.4% ಕುಸಿತ. ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರಿಕ್ಸ್ ಉಸ್ಟಿನಾಡ್ ಲೆಬೆಮ್ ಬಾಕ್ಸಿಂಗ್ ಟೂರ್ನಿಗೆ 12 ಸದಸ್ಯರ ಭಾರತೀಯ ತಂಡ ಪ್ರಕಟ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಇಂದು ಸ್ಪೇನ್ ಕಾಬೋವರ್ಡಿ ಮುಖಾಮುಖಿ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸ್ಲೋವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ ಅವರ ನಡುವೆ ಇಂದು ಬ್ರಾಟಿಸ್ಲಾವಾದಲ್ಲಿ ನಿಯೋಗ ಮಟ್ಟದ ಉನ್ನತ ಮಾತುಕತೆ ಜರುಗಿತು. ಮಾತುಕತೆಯ ನಂತರ ಜಂಟಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ಸ್ಲೋವಾಕಿಯಾ ನಡುವಿನ ದ್ವಿಪಕ್ಷೀಯ ಬಾಂಧವ್ಯವನ್ನು ಸಮಗ್ರ ಪಾಲುದಾರಿಕೆ ಮಟ್ಟಕ್ಕೆ ಕೊಂಡೊಯ್ಯಲು ನಿರ್ಧರಿಸಲಾಗಿದೆ ಎಂದು ಪ್ರಕಟಿಸಿದರು. ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರವು ಪರಸ್ಪರ ನಂಬಿಕೆ ಮತ್ತು ಕಾರ್ಯತಂತ್ರದ ಒಗ್ಗಟ್ಟಿಗೆ ಸಾಕ್ಷಿಯಾಗಿದೆ ಎಂದ ಪ್ರಧಾನಿ, ರಕ್ಷಣಾ ಕ್ಷೇತ್ರದಲ್ಲಿ ಉಭಯ ರಾಷ್ಟ್ರಗಳು ಪರಸ್ಪರ ಸಹಕಾರದ ಆಶಯ ಪತ್ರಕ್ಕೆ ಸಹಿ ಹಾಕಿವೆ ಎಂದು ತಿಳಿಸಿದರು. ಇಂದು ಡಿಜಿಟಲ್ ತಂತ್ರಜ್ಞಾನ ವಲಯದಲ್ಲಿ ಸಹಿ ಮಾಡಲಾದ ತಿಳುವಳಿಕೆ ಒಪ್ಪಂದವು ಉಭಯ ದೇಶಗಳ ನಡುವೆ ಸಹಕಾರದ ಹೊಸ ಮಾರ್ಗಗಳನ್ನು ಮುಕ್ತಗೊಳಿಸಲಿದೆ ಎಂದು ಪ್ರಧಾನಿ ಆಶಯ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸ್ಲೋವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ, ಭಾರತದ ಕ್ಷಿಪ್ರ ಆರ್ಥಿಕ ಬೆಳವಣಿಗೆ, ಡಿಜಿಟಲ್ ಪರಿವರ್ತನೆ ಮತ್ತು ಕೃತಕ ಬುದ್ಧಿಮತ್ತೆ ಕ್ಷೇತ್ರದ ಪ್ರಗತಿಯನ್ನು ಶ್ಲಾಘಿಸಿದರು. ಇದೇ ವೇಳೆ ಅವರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತವನ್ನು ಖಾಯಂ ಸದಸ್ಯ ರಾಷ್ಟ್ರವನ್ನಾಗಿ ಸೇರ್ಪಡೆಗೊಳಿಸಬೇಕು ಎಂದು ಒತ್ತಿ ಹೇಳಿದರು. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ನವದೆಹಲಿಯಲ್ಲಿ ನಾಳೆ ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ಅವರು ರಾಷ್ಟ್ರಮಟ್ಟದ ವಿಕಸಿತ ಭಾರತ ಯುವ ಸಂಸತ್ತನ್ನು ಉದ್ಘಾಟಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಈ ಉಪಕ್ರಮವು ಪ್ರಜಾಪ್ರಭುತ್ವ ಪ್ರಕ್ರಿಯೆಗಳಲ್ಲಿ ಯುವಜನರ ಪಾಲ್ಗೊಳ್ಳುವಿಕೆ, ಆಡಳಿತ ನೀತಿ ಚರ್ಚೆಗಳು ಹಾಗೂ ಸಂಸತ್ತಿನ ಕಾರ್ಯವೈಖರಿಯ ಬಗ್ಗೆ ಯುವ ನಾಗರಿಕರಿಗೆ ನೇರ ಅನುಭವದ ಮೂಲಕ ಅರಿವು ಮೂಡಿಸುವ ಅವಕಾಶವನ್ನು ಒದಗಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮ ಭಾರತದ ಯುವಶಕ್ತಿ, ಅವರ ಆಲೋಚನೆಗಳು ಮತ್ತು ಆಶೋತ್ತರಗಳನ್ನು ರಾಷ್ಟ್ರದ ಚರ್ಚೆಯ ಮುಖ್ಯ ವಾಹಿನಿಗೆ ತರುವ ಒಂದು ಚಳುವಳಿಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ದೇಶದ ನಗರ ಪ್ರದೇಶಗಳಲ್ಲಿ 15 ವರ್ಷ ಮೇಲ್ಪಟ್ಟವರ ಒಟ್ಟಾರೆ ನಿರುದ್ಯೋಗ ದರವು ಪ್ರಸಕ್ತ ವರ್ಷದ ಮೇ ತಿಂಗಳಿನಲ್ಲಿ 6.4% ಕುಸಿದಿದೆ ಎಂದು ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ ಇಂದು ಬಿಡುಗಡೆ ಮಾಡಿರುವ ಪ್ರಕಟಣೆಯಲ್ಲಿ ತಿಳಿಸಿದೆ. ಕಳೆದ ವರ್ಷದ ಇದೇ ಅವಧಿಯಲ್ಲಿ ಈ ದರವು 6.9%. ಇದೇ ವೇಳೆ ನಗರ ಪ್ರದೇಶದ ಮಹಿಳಾ ನಿರುದ್ಯೋಗ ದರವು ವರ್ಷದ ಕನಿಷ್ಠ ಮಟ್ಟವಾದ 8.2%ಕ್ಕೆ ಇಳಿಕೆಯಾಗಿದೆ. ಮತ್ತೊಂದೆಡೆ ಗ್ರಾಮೀಣ ಭಾಗದ ನಿರುದ್ಯೋಗ ದರವು ಕಳೆದ ವರ್ಷದ ಮಟ್ಟದಲ್ಲೇ ಅಂದರೆ 5.1% ಸ್ಥಿರವಾಗಿ ಕಾಯ್ದುಕೊಂಡಿದೆ. ಪಶ್ಚಿಮ ಏಷ್ಯಾದಲ್ಲಿ ದೀರ್ಘಕಾಲದಿಂದ ನಡೆಯುತ್ತಿದ್ದ ಜಾಗತಿಕ ಸಂಘರ್ಷವನ್ನು ಕೊನೆಗಾಣಿಸುವ ನಿಟ್ಟಿನಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಏರ್ಪಟ್ಟಿರುವ ಒಪ್ಪಂದವನ್ನು ಭಾರತ ಸ್ವಾಗತಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ಪ್ರಧಾನಿ ನರೇಂದ್ರ ಮೋದಿ, ಅಮೆರಿಕ ಮತ್ತು ಇರಾನ್ ನಡುವಿನ ಈ ಮಹತ್ವದ ಒಪ್ಪಂದವು ಪ್ರಾದೇಶಿಕವಾಗಿ ಶಾಂತಿ ಮತ್ತು ಸ್ಥಿರತೆಯನ್ನು ಮರುಸ್ಥಾಪಿಸಲು ನೆರವಾಗಲಿದೆ ಎಂದು ಭಾರತ ಆಶಿಸುತ್ತದೆ ಎಂದು ತಿಳಿಸಿದ್ದಾರೆ. ಜೊತೆಗೆ ಮುಕ್ತ ನೌಕಾಯಾನ ಮತ್ತು ಜಾಗತಿಕ ವಾಣಿಜ್ಯ ಚಟುವಟಿಕೆಗಳು ಸುಗಮವಾಗಿ ಸಾಗಲು ಇದು ದಾರಿಯಾಗಲಿದೆ ಎಂದು ಪ್ರಧಾನಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಏಷ್ಯಾದ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ದೇಶದಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು ರಸಗೊಬ್ಬರ ದಾಸ್ತಾನು ಸುಸ್ಥಿರವಾಗಿದ್ದು ತೈಲ ಸಂಸ್ಕರಣಾಗಾರಗಳು ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ನವದೆಹಲಿಯಲ್ಲಿ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಮಾತನಾಡಿ, ಕಳೆದ 4 ದಿನಗಳಲ್ಲಿ 1,84,00,000 ಎಲ್ಪಿಜಿ ಸಿಲಿಂಡರ್ಗಳನ್ನು ವಿತರಿಸಲಾಗಿದ್ದು ಇಂಧನ ಕೊರತೆಯಾಗಿಲ್ಲ ಎಂದರು. ರಸಗೊಬ್ಬರ ಇಲಾಖೆಯ ಜಂಟಿ ಕಾರ್ಯದರ್ಶಿ ಬಂದನ ಪ್ರೇಯಸಿ ಮಾತನಾಡಿ, ಪ್ರಸಕ್ತ 2026ರ ಮುಂಗಾರು ಹಂಗಾಮಿಗೆ ಅಗತ್ಯವಿರುವ 383.9 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರದಲ್ಲಿ ಈಗಾಗಲೇ ಶೇಕಡ 37%ರಷ್ಟು ವಿತರಣೆಯಾಗಿದ್ದು ದಾಸ್ತಾನು ಸಾಮಾನ್ಯವಾಗಿದೆ ಎಂದು ತಿಳಿಸಿದರು. ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವಾಲಯದ ನಿರ್ದೇಶಕ ಉಪೇಶ್ ಕುಮಾರ್ ಶರ್ಮಾ 62,370 ಮೆಟ್ರಿಕ್ ಟನ್ ಸರಕು ಹೊತ್ತ ದಿಶಾ ಎಲ್ಎನ್ಜಿ ನೌಕೆಯು ಹಾರ್ಮುಜ್ ಜಲಸಂಧಿಯನ್ನು ಸುರಕ್ಷಿತವಾಗಿ ದಾಟಿದ್ದು ಗುರುವಾರ ಗುಜರಾತ್ ತಲುಪಲಿದೆ. ಗಲ್ಫ್ ಪ್ರದೇಶದ ಉದ್ವಿಗ್ನ ಪರಿಸ್ಥಿತಿಯ ನಡುವೆ ಕಳೆದ 96 ಗಂಟೆಗಳಲ್ಲಿ 50 ನಾವಿಕರು ಸೇರಿದಂತೆ ಇದುವರೆಗೆ ಒಟ್ಟು 3,587ಕ್ಕೂ ಹೆಚ್ಚು ಭಾರತೀಯ ಕಡಲ ಕಾರ್ಮಿಕರನ್ನು ಸುರಕ್ಷಿತವಾಗಿ ಸ್ವದೇಶಕ್ಕೆ ಕರೆತರಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. 2026ರ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಭವ್ಯವಾಗಿ ಆಯೋಜಿಸಲು ಯೋಜಿಸಿರುವ ಆಯುಷ್ ಸಚಿವಾಲಯ ನವದೆಹಲಿಯಲ್ಲಿ ಇಂದು 12ನೇ ಅಂತಾರಾಷ್ಟೀಯ ಯೋಗ ದಿನದ ಪೂರ್ವಭಾವಿ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಆಯುಷ್ ಸಚಿವಾಲಯದ ಕೇಂದ್ರ ಸ್ವತಂತ್ರ ಉಸ್ತುವಾರಿ ಸಚಿವ ಹಾಗೂ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಾಜ್ಯ ಸಚಿವ ಪ್ರತಾಪ್ರಾವ್ ಜಾಧವ್, ಅಂತಾರಾಷ್ಟೀಯ ಯೋಗ ದಿನದ ಪ್ರಧಾನ ಕಾರ್ಯಕ್ರಮ ಕೋಲ್ಕತ್ತಾದ ರೆಡ್ ರೋಡ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆಯಲಿದೆ ಎಂದು ತಿಳಿಸಿದರು. 2026ರ ಅಂತಾರಾಷ್ಟೀಯ ಯೋಗ ದಿನವನ್ನು ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಎಂಬ ಘೋಷವಾಕ್ಯದಡಿ ಆಚರಿಸಲು ಸಿದ್ಧತೆಗಳು ನಡೆಯುತ್ತಿವೆ. ಈ ಸಂದರ್ಭದಲ್ಲಿ 45 ನಿಮಿಷಗಳ ಯೋಗ ಶಿಷ್ಟಾಚಾರದ ಪ್ರದರ್ಶನವನ್ನು ನಡೆಸಲಾಗುವುದು ಮತ್ತು ಪ್ರಧಾನ ಕಾರ್ಯಕ್ರಮದ ಜೊತೆ ಜೊತೆಗೆ ಹೂಗ್ಲಿ ನದಿಯಲ್ಲಿ 500 ದೋಣಿಗಳಲ್ಲಿ ಯೋಗ ಪ್ರದರ್ಶನಗಳನ್ನು ನಡೆಸಲು ಯೋಜಿಸಲಾಗಿದೆ ಎಂದು ಸಚಿವರು ತಿಳಿಸಿದರು. ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಗೋವಾದಲ್ಲಿ ನಡೆದ ಜಾಗತಿಕ ಪವನ ದಿನ 2026 ರಾಷ್ಟೀಯ ಸಮ್ಮೇಳನದಲ್ಲಿ ವಿಂಡ್ ಟರ್ಬೈನ್ ಪೂರೈಕೆ ಸರಪಳಿ ನಿರ್ವಹಣಾ ಪೋರ್ಟಲ್ ಅನ್ನು ಬಿಡುಗಡೆ ಮಾಡಿದರು. ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಮತ್ತು ಇಂಡಿಯನ್ ವಿಂಡ್ ಟರ್ಬೈನ್ ಉತ್ಪಾದನಾ ಸಂಸ್ಥೆ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವ ಡಬ್ಲ್ಯೂಟಿ ಮಾರುತ್ ಪೋರ್ಟಲ್ ಪವನ ಇಂಧನ ಪೂರೈಕೆ ಸರಪಳಿಯನ್ನು ಸುಗಮಗೊಳಿಸುವ ಉದ್ದೇಶವನ್ನು ಹೊಂದಿರುವ ದೇಶದ ಮೊದಲ ಡಿಜಿಟಲ್ ವೇದಿಕೆಯಾಗಿದೆ. ಕಳೆದ 12 ವರ್ಷಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳು ಭಾರತದ ಅಭಿವೃದ್ಧಿ ಪಥದ ಪ್ರೇರಕ ಶಕ್ತಿಗಳಾಗಿ ಹೊರಹೊಮ್ಮಿದ್ದು ಆಡಳಿತ ಮತ್ತು ಸಾರ್ವಜನಿಕ ಕಲ್ಯಾಣದ ಪ್ರಮುಖ ಸ್ತಂಭಗಳಾಗಿ ಮಾರ್ಪಟ್ಟಿವೆ ಎಂದು ಕೇಂದ್ರ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಸುಲಭವಾಗಿ ಹಣಕಾಸು ಲಾಭ ಗಳಿಸುವ ಭರವಸೆ ನೀಡುವ ಹೂಡಿಕೆ ವೇದಿಕೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬೆಂಬಲಿಸಿರುವಂತೆ ಬಿಂಬಿಸಿರುವ

0: ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವಿಡಿಯೋವನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ವಾರ್ತಾ ಶಾಖೆ ಪಿಐಬಿಯ ಸತ್ಯ ಶೋಧನಾ ಘಟಕ ವಿಡಿಯೋ ನಕಲಿ ಮತ್ತು ಎಐ ತಂತ್ರಜ್ಞಾನದ ಮೂಲಕ ಸೃಷ್ಟಿಸಲಾಗಿದೆ ಎಂದು ತಿಳಿಸಿದೆ. ಜೆಕ್ ಗಣರಾಜ್ಯದಲ್ಲಿ ಇದೇ 17-21 ನಡೆಯಲಿರುವ ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರಿಕ್ಸ್ ಉಸ್ಟಿ ನಾಡ್ ಲೆಬೆಮ್ ಬಾಕ್ಸಿಂಗ್ ಟೂರ್ನಿಗಾಗಿ ಭಾರತೀಯ ಬಾಕ್ಸಿಂಗ್ ಫೆಡರೇಷನ್ 12 ತಂಡವನ್ನು ಪ್ರಕಟಿಸಿದೆ. ಒಲಿಂಪಿಕ್ ಪದಕ ವಿಜೇತೆ ಲವ್ಲಿನಾ ಬೊರ್ಗೊಹೈನ್ ಮತ್ತು ಏಷ್ಯನ್ ಚಾಂಪಿಯನ್ಶಿಪ್ ಚಿನ್ನದ ಪದಕ ವಿಜೇತೆ ಪ್ರೀತಿ ಪವಾರ್ ಮಹಿಳಾ ತಂಡವನ್ನು ಮುನ್ನಡೆಸುತ್ತಿದ್ದು ಸಾಕ್ಷಿ ಪ್ರಿಯಾ ಮತ್ತು ಪರ್ವಿನ್ ತಂಡದ ಉಳಿದ ಸದಸ್ಯರಾಗಿದ್ದಾರೆ. ಗಾಯದ ಸಮಸ್ಯೆಯಿಂದಾಗಿ ತಾರಾ ಬಾಕ್ಸರ್ಗಳಾದ ಜೈಸ್ಮಿನ್ ಲ್ಯಾಂಬೋರಿಯಾ ಮತ್ತು ಅರುಂಧತಿ ಚೌಧರಿ ಈ ಪ್ರವಾಸದಿಂದ ಹೊರಗುಳಿದಿದ್ದಾರೆ. ಅಮೆರಿಕದ ಜಾರ್ಜಿಯಾದ ಅಟ್ಲಾಂಟಾದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ 2026 ಫುಟ್ಬಾಲ್ ಪಂದ್ಯಾವಳಿಯ ಹೆಚ್ ಗುಂಪಿನ ಪಂದ್ಯದಲ್ಲಿ ಸ್ಪೇನ್ ಮತ್ತು ಕಾಬೋವರ್ಡಿ ಮುಖಾಮುಖಿಯಾಗಲಿವೆ. ಪಂದ್ಯ ಇಂದು ಭಾರತೀಯ ಕಾಲಮಾನ ರಾತ್ರಿ 9:30 ನಡೆಯಲಿದೆ. ಇಂದು ಸಿಯಾಟಲ್ನಲ್ಲಿ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ನಡೆಯಲಿರುವ ಜಿ ಗುಂಪಿನ ಪಂದ್ಯದಲ್ಲಿ ಬೆಲ್ಜಿಯಂ ಮತ್ತು ಈಜಿಪ್ಟ್ ತಂಡಗಳು ಮುಖಾಮುಖಿಯಾಗಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಸ್ಲೋವಾಕಿಯಾ ಬಾಂಧವ್ಯ ಸಮಗ್ರ ಪಾಲುದಾರಿಕೆ ಮಟ್ಟಕ್ಕೆ ಏರಿಕೆ, ರಕ್ಷಣಾ ಮತ್ತು ಡಿಜಿಟಲ್ ವಲಯದಲ್ಲಿ ಮಹತ್ವದ ಒಪ್ಪಂದ. ನವದೆಹಲಿಯಲ್ಲಿ ನಾಳೆ ರಾಷ್ಟ್ರಮಟ್ಟದ ವಿಕಸಿತ ಭಾರತ್ ಯುವ ಸಂಸತ್ ಉದ್ಘಾಟಿಸಲಿರುವ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ದೇಶದ ನಗರ ಪ್ರದೇಶಗಳಲ್ಲಿ ಕಳೆದ ಮೇ ತಿಂಗಳಲ್ಲಿ ನಿರುದ್ಯೋಗ ದರ 6.4% ಕುಸಿತ. ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರಿಕ್ಸ್ ಉಸ್ಟಿ ನಾಡ್ ಲೆಬೆಮ್ ಬಾಕ್ಸಿಂಗ್ ಟೂರ್ನಿಗೆ 12 ಭಾರತೀಯ ತಂಡ ಪ್ರಕಟ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಇಂದು ಸ್ಪೇನ್ ಕಾಬೋವರ್ಡಿ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
2: ಬಿಎಂ ಕಂಕಣವಾಡಿ ಆಯುರ್ವೇದ ಹಾಸ್ಪಿಟಲ್ ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವಾ ದೇತ ಆಹೆ. ತುಮಚ್ಯಾ ರೋಗಾಚ ಯೋಗ್ಯ ನಿದಾನ ಕರುನ್ ಅವಶ್ಯಕ ಅಸಣಾರೆ ಸರ್ವ ಉಪಚಾರ ತಜ್ಞ ಡಾಕ್ಟರಾಂಕಡೂನ್ ದಿಲೆ ಜಾತೀಲ. ಕೇಳಿ ಬಿಎಂ ಕಂಕಣವಾಡಿ ಆಯುರ್ವೇದ ಹಾಸ್ಪಿಟಲ್ಚಾ ಮುಖ್ಯ ಉದ್ದೇಶ ರೋಗಾಚ ನಿದಾನ ಕರ್ನ ಆಣಿ ಯೋಗ್ಯ ಉಪಚಾರ ಕರ್ನ. ತುಮಚ್ಯಾ ಆರೋಗ್ಯಾಚಿ ಕಾಳಜಿ ಘೇಣ ಹೇಚ ಆಮಚೆ ಧ್ಯೇಯ. ತುಮಚ್ಯಾ ಆರೋಗ್ಯಾಚ್ಯಾ ತಕ್ರಾರಿ ದೂರ ಕರ್ನ್ಯಾಸಾಠಿ ಆಯುರ್ವೇದಿಕ ಉಪಚಾರ ಘೇಣ್ಯಾಸಾಠಿ ಸಂಪರ್ಕ ಕರಾ. ಕೇಳಿ ಬಿಎಂ ಕಂಕಣವಾಡಿ ಆಯುರ್ವೇದ ಹಾಸ್ಪಿಟಲ್ ಆಣಿ ಮಹಾವಿದ್ಯಾಲಯ ಶಹಾಪುರ್ ಬೆಳಗಾವ್. ಫೋನ್ ನಂಬರ್ 08312 486286.

0: जी।
1: अब एयर कंडीशन क्लासरूम्स में वर्ल्ड क्लास लैब्स के साथ KLE कॉलेज ऑफ फार्मेसी एयरपोर्ट रोड
2: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1 ರಿಂದ 10 ತರಗತಿಯವರೆಗಿನ ಅಂಧ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ ಉಪಹಾರ ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312471482, ಮೊಬೈಲ್ ಸಂಖ್ಯೆ 9448954235.
3: One Life, Ambika Infra Build and Core Developers, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life, One Care. This isn't just another residential project. It represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM, ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ 9 ದಶಕಗಳ ಹಿಂದೆ ಬೆಳಗಾವಿಯಲ್ಲಿನ ಖಾನಾವಳಿಗಳ ಮತ್ತು ಹೋಟೆಲ್ಗಳ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಬೆಳಗಾವಿಯ ಹಿರಿಯ ಸಾಹಿತಿಗಳು, ಕೆಎಲ್ಇ ಪ್ರಸಾರಾಂಗದ ವಿಶ್ರಾಂತ ನಿರ್ದೇಶಕರು ಮತ್ತು ನಿವೃತ್ತ ಪ್ರಾಚಾರ್ಯರಾದ ಶ್ರೀ ಬಿಎಸ್ ಗವಿಮಠ ಅವರು.
1: ಇಂದು ನಾನು ತಮ್ಮೆದುರಿಗೆ 9 ದಶಕಗಳ ಹಿಂದೆ, ಅಂದರೆ 90 ವರ್ಷಗಳ ಹಿಂದೆ ಬೆಳಗಾವಿಯಲ್ಲಿನ ಖಾನಾವಳಿಗಳು ಮತ್ತು ಹೋಟೆಲ್ಗಳು, ಈ ವಿಷಯದ ಬಗ್ಗೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಇದರೊಳಗಿನ ಸಮಗ್ರ ಮಾಹಿತಿ ನಮ್ಮ ನಾಡಿನ ಖ್ಯಾತ ವಿದ್ವಾಂಸರು, ಬೆಳಗಾವಿಯ RPD ಕಾಲೇಜಿನ ಪ್ರಿನ್ಸಿಪಾಲರು ಆಗಿದ್ದ ಪ್ರೊಫೆಸರ್ PK ಭಾಗೋಜಿಯವರು 96ರಲ್ಲಿ ಬರೆದು ಪ್ರಕಟಿಸಿದಂಥ ನನ್ನ ಬೆಳಗಾವಿ ಈ ಪುಸ್ತಕ ಆಧಾರ ಒದಗಿಸಿದೆ. ಅದನ್ನು ಭಾಗೋಜಿಯವರ ಮಾತುಗಳಲ್ಲಿಯೇ ನಾನು ತಮ್ಮೆದುರಿಗೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇಂದಿನ ಲಾಜಿಂಗು, ಬೋರ್ಡಿಂಗು ಮತ್ತು ರೆಸ್ಟೋರೆಂಟ್ಗಳು ನಮ್ಮ ಕಾಲಮಾನದ ಯುವಕರಿಗೆ ಖಾನಾವಳಿ ಹೋಟೆಲು ಶಬ್ದಗಳೇ ವಿಚಿತ್ರವಾಗಿ ಕಾಣಬಹುದು. ಆದರೆ 30ರ ದಶಕದಲ್ಲಿ, ಅಂದರೆ 1930ರ ಕಾಲಘಟ್ಟದಲ್ಲಿ ಬೆಳಗಾವಿಯಲ್ಲಿ ಲಾಜಿಂಗು ಬೋರ್ಡಿಂಗುಗಳೇ ಇರಲಿಲ್ಲ.

ಯಾವಾಗ ಬೆಳಗಾವಿ ಒಳಗೆ 1933 ಒಳಗೆ ಕೆ ಎಲ್ ಇ ಸೊಸೈಟಿ ತನ್ನ ಮೊದಲನೇ ಪದವಿ ಕಾಲೇಜು ಲಿಂಗರಾಜ್ ಕಾಲೇಜನ್ನು ಪ್ರಾರಂಭ ಮಾಡಿತು. ಆವಾಗ ಅದೇ ವರ್ಷ ಬೆಳಗಾವಿಗೆ ಇಲೆಕ್ಟ್ರಿಸಿಟಿ ಬಂತು, ವಿದ್ಯುಚ್ಛಕ್ತಿ. ಅದಕ್ಕಿಂತ ಮೊದಲು ಬೆಳಗಾವಿಗೆ ವಿದ್ಯುಚ್ಛಕ್ತಿ ಪೂರೈಕೆ ಇರಲಿಲ್ಲ. ಲೈಟ್ ಬಂದು ಕಾಲೇಜ್ ಬಂತು, ಖಾನಾವಳಿ ಶುರುವಾದವು. ಪರ ಊರಿನಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಊಟ ಮಾಡಲಿಕ್ಕೆ ಖಾನಾವಳಿಗಳ ಅವಶ್ಯ ಇತ್ತು. ಹೀಗಾಗಿ ಖಾನಾವಳಿಗಳು ಪ್ರಾರಂಭ ಆಗ್ಲಿಕ್ಕತ್ತಿದ್ವು. ಮತ್ತು ಅವರಿಗೆ ಉಪಹಾರ ಮಾಡಲಿಕ್ಕೆ ಹೋಟೆಲ್ಗಳು ಪ್ರಾರಂಭ ಆದವು. ಮತ್ತು ಪರ ಊರಿನಿಂದ ಬರ್ತಕ್ಕಂಥವರಿಗೆ ವಸತಿ ಮಾಡಲಿಕ್ಕೆ ಲಾಜಿಂಗ್ಗಳು ಕೂಡ ಕ್ರಮೇಣ ಬೆಳಗಾವಿಯಲ್ಲಿ ಪ್ರಾರಂಭ ಆದವು. ಇದು 1930 ತರುವಾಯ. ಬೆಳಗಾವಿಯೊಳಗೆ ಒಂದು ಖಾನಾವಳಿ ಇತ್ತು, ಭಾಳ ಪ್ರಸಿದ್ಧ ಖಾನಾವಳಿ, ಆಯಿ ಖಾನಾವಳಿ. ಆಯಿ ಅಂದರೆ ಅವ್ವ, ಅವನ ಖಾನಾವಳಿ ಅಂತ. ಆಮೇಲೆ ಇನ್ನೊಂದು ಬ್ರಾಹ್ಮಣಾಂಚೆ ಖಾನಾವಳಿ, ಬ್ರಾಹ್ಮಣರ ಖಾನಾವಳಿ. ವೀರಶೈವರ ವೀರಶೈವಲಿಂಗಾಯತ ಖಾನಾವಳಿ. ಹಿಂಗೆ ಜಾತಿವಾರು ಖಾನಾವಳಿಗಳು ಇದ್ದವು ಬೆಳಗಾವಿ ಒಳಗೆ. ಇನ್ನು ಅಂಥ ಯಾವುದೇ ಫಲಕ ಹೊರಗೆ ಹಾಕದೆ ಹೊರಗಿನಿಂದ ಬರುವವರಿಗೆ ಹಣ ಪಡೆದು ಊಟ ಹಾಕುವ ಮನೆಗಳು ಕೂಡ ಇದ್ದವು. ಹೊರಗೆ ಬೋರ್ಡ್ ಇರ್ತಿದ್ದಿಲ್ಲ, ಆದರೆ ಒಳಗೆ ಅಡುಗೆ ಮಾಡಿ ಬಂದವರಿಗೆ ದುಡ್ಡು ತಗೊಂಡು ಊಟಕ್ಕೆ ಹಾಕ್ತಿದ್ರು. ಮನೆಮಾರಿಗೆ ಮನೆ ಊಟ ಅಂತೀವಲ್ಲ ಹಂಗೆ. ಅವು ಕೂಡ ಒಂದೊಂದು ಜಾತಿಗೆ ಮೀಸಲಾಗಿದ್ದವು. ಕೋನವಾಳಗಲ್ಲಿ, ಬಸವನಗಲ್ಲಿ, ಮಾರುತಿಗಲ್ಲಿ, ಇಲ್ಲಿ ಕೇವಲ ಸ್ಮಾರ್ಥ ಮತ್ತು ವೈಷ್ಣವ ಖಾನಾವಳಿಗಳಿದ್ದರೆ ಕುಲಕರ್ಣಿಗಲ್ಲಿ, ಮಠ ಗಲ್ಲಿಗಳಲ್ಲಿ ಜೈನರ ಖಾನಾವಳಿ ಇದ್ದವು. ಬಡಕಲಗಲ್ಲಿ, ಶೆಟ್ಟಿಗಲ್ಲಿ, ರಿಸಾಲ್ದಾರ ಗಲ್ಲಿಗಳಲ್ಲಿ ಲಿಂಗಾಯತರ ಖಾನಾವಳಿಗಳು. ಶೇರಿಗಲ್ಲಿ ಪಶ್ಚಿಮದ ತುದಿಯಿಂದ ಇಂದಿನ ಶಿವಭುವನದ ಕಡೆಗೆ ಸಾಗತಕ್ಕಂಥ ದಾರಿಯೊಳಗೆ ಮಹಾರಾಷ್ಟ್ರ ಭುವನ ಅಣತಕ್ಕಂಥ ಒಂದು ಕೊಂಕಣಸ್ಥ ಬ್ರಾಹ್ಮಣರ ಖಾನಾವಳಿ ಕೂಡ ಇತ್ತು. 20ನೇ ಶತಮಾನದ ಆರಂಭದೊಳಗೆ ಒಂದು ಜಾತಿಯ ಜನರು ಇನ್ನೊಂದು ಜಾತಿಯವರ ಮನೆಯಲ್ಲಿ ಊಟ ಮಾಡ್ತಿರಲಿಲ್ಲ, ನೀರು ಕುಡಿತಿರಲಿಲ್ಲ. ಇಂದಿನ ಜಾತ್ಯತೀತ ಎಂಬ ಭ್ರಮೆಯ ಜನಕ್ಕೆ ಇದು ಆಶ್ಚರ್ಯ ಅನ್ನಿಸ್ಬೋದು, ಆದರೆ ಇದು ಕಠೋರ ಸತ್ಯ. ಯಾವುದೊಂದು ಜಾತಿಯ ಜನ ಪರ ಊರಿಗೆ ಬಂದರೆ ತಮ್ಮ ಜಾತಿ ಬಾಂಧವರನ್ನು ಹುಡುಕಿಕೊಂಡು ಅವರ ಮನೆಗೆ ಹೋಗ್ತಿದ್ದರು. ಅಪರಿಚಿತ ಸ್ಥಳಕ್ಕೆ ಹೋದಾಗಲೂ ಅಷ್ಟೇ ಪರಿಸ್ಥಿತಿ. ಪರ ಊರುಗಳಿಗೆ ಹೋಗುವುದೇ ತೀರ ವಿರಳವಾದ ಸಂಗತಿಯಾಗಿತ್ತು. ಸಾಮಾನ್ಯವಾಗಿ ಮಧ್ಯಮ ವರ್ಗದ ವೀರಶೈವರು, ಬ್ರಾಹ್ಮಣರು, ಜೈನರು ನೌಕರಿ ಸಲುವಾಗಿ ಇಲ್ಲ ವ್ಯಾಪಾರ ಸಲುವಾಗಿ ಬೇರೆ ಊರುಗಳಿಗೆ ಹೋಗ್ತಾ ಇದ್ರು. ರೈತರು ತಮ್ಮ ಹೊಲ ತೋಟಗಳಲ್ಲಿ ಬೆಳೆದಂಥ ಕಾಳುಕಡಿ, ಹತ್ತಿ, ಬೆಲ್ಲ ಇವುಗಳು ವ್ಯಾಪಾರ ಮಾಡಲಿಕ್ಕೆ ನಗರಗಳಿಗೆ ಬರ್ತಿದ್ರು. ಬೆಳಗಿನ ವೇಳೆಗೆ ಬಂದು ರಾತ್ರಿವರೆಗೆ ಇದ್ದು ತಮ್ಮ ವ್ಯಾಪಾರ ಮುಗಿಸಿಕೊಂಡು ಸಂಜೆ ಮುಂದೆ ತಮ್ಮ ಊರು ಸೇರ್ತಿದ್ರು. ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ದೊಡ್ಡ ಊರುಗಳಲ್ಲಿ ರಾತ್ರಿ ವಸತಿ ಮಾಡಬೇಕಾಗ್ತಿತ್ತು. ಅಂಥ ವೇಳೆಗೆ ತಮ್ಮ ಬಳಗದವರನ್ನು ಹುಡುಕಿಕೊಂಡು ಹೋಗ್ತಿದ್ರು. ಬಳಗದವರು ಇಲ್ಲದೇ ಇದ್ದಾಗ ತಮ್ಮ ಜಾತಿಯ ಜನರ ಮನೆಗಳಿಗೆ ಹೋಗ್ತಾ ಇದ್ರು. ಅಂಥ ವೇಳೆಯೊಳಗೆ ಜಾತಿಯ ಜನರ ಸಹಕಾರನೂ ಇತ್ತು. ಹಳ್ಳಿಗಳಲ್ಲಿ ಒಂದರ್ಧ ಮಾತ್ರ ಮನೆಗಳಿದ್ದ ಬ್ರಾಹ್ಮಣರು ಊರಿಂದ ಯಾರಾದರೂ ಅತಿಥಿಗಳು ಬರಬಹುದೇ ಎಂದು ದಾರಿ ನೋಡಿ ಊಟ ಮಾಡ್ತಿದ್ರು. ಆದರೆ ಬೆಳಗಾವಿಯದು ನಗರವಾಗಿತ್ತು. ತಾಲೂಕಾ ಸ್ಥಳ, ಜಿಲ್ಲಾ ಸ್ಥಳ, ವಿಭಾಗೀಯ ಸ್ಥಳ, ಕೋರ್ಟು ಕಚೇರಿ ಕೆಲಸಕ್ಕೆ ಎಲ್ಲ ಜಾತಿಯವರು ಇಲ್ಲೇ ಮೇಲಿಂದ ಮೇಲೆ ಬರಬೇಕಾಗ್ತಿತ್ತು. ಪರಿಚಿತರ ಮನೆಗಳಿಗೆ ಮತ್ತೆ ಮತ್ತೆ ಹೋಗೋದು ಅವರಿಗೆ ಬಿಡೆ ಅನ್ನಿಸ್ತಿತ್ತು. ಶ್ರೀಮಂತ ವರ್ಗದವರಿಗೆ ಸಂಕೋಚ ಆಕ್ಕಿತ್ತು. ಹೀಗಾಗಿ ನಗರದೊಳಗೆ ಒಂದೊಂದು ಜಾತಿಗೂ ಊಟ ಹಾಕುವ ಮನೆಗಳು ರೂಪುಗೊಂಡವು. ಖಾನಾ, ಊಟ, ಇದರಿಂದ ಮರಾಠಿಯಲ್ಲಿ ರೂಪುಗೊಂಡ ಖಾನಾವಳ ಕನ್ನಡದವರಿಗೆ ಖಾನಾವಳಿಯಾಯಿತು. ದವಾ ಅಂದರೆ ಔಷಧ,
ಖಾನಾ ಅಂದರೆ ಮಳಿಗೆ, ದವಾಖಾನಾ ದವಾಖಾನೆ. ಆದಂತೆ ಆಯಾ ಜಾತಿಯವರಿಗೆ ಅವರವರ ಪರಂಪರೆಗೆ ಅನುಗುಣವಾದ ರೀತಿಯಲ್ಲಿ ಊಟ. ಆ ಈ ಖಾನಾವಳಿ ಒಬ್ಬ ಬ್ರಾಹ್ಮಣ ಹೆಣ್ಣು ಮಗಳು ನಡೆಸಿದ ಖಾನಾವಳಿ. ಹನುಮನ ಬೀದಿಯಲ್ಲಿತ್ತು, ಏನು ಮಾರುತಿ ಗಲ್ಲಿ ಅಂತೀರಿ ಅಲ್ಲಿ. ಈ ಖಾನಾವಳಿಯಲ್ಲಿ ಬ್ರಾಹ್ಮಣ ಮಡಿವಂತರಿಗೆ ತುಂಬ ಅನುಕೂಲ ಇತ್ತು. ಅವರಿಗೆ ಮಣಿಯೊಳಗೆ ಸ್ನಾನ ಮಾಡಲಿಕ್ಕೆ, ಉಟ್ಕೊಳ್ಳಿಕ್ಕೆ ಪಂಚೆ, ಮಣೆ ಹಾಕಿ ಬಾಳೆ ಎಲೆ ಇಲ್ಲವೇ ಮುತ್ತಲ ಎಲೆಗಳನ್ನು ಶಿಬಿರಿನಿಂದ ಹಚ್ಚಿದ ಪತ್ರಾವಳಿಯಲ್ಲಿ ಊಟ. ಬ್ರಾಹ್ಮಣರ ಮಡಿಗೆ ಎಲ್ಲಿಯೂ ಚ್ಯುತಿ ಇರಲಿಲ್ಲ. ಮುಂದೆ ಈ ಆಯಿಯ ಮೊಮ್ಮಗಳು ಕೋನವಾಳಗಲ್ಲಿಯಲ್ಲಿ ಆಯಿ ಖಾನಾವಳಿ ಎಂಬ ಹೆಸರಿನಲ್ಲಿಯೇ ಅದನ್ನು ನಡೆಸುತ್ತಿದ್ದಳು. ಇಂಥ ವ್ಯವಸ್ಥೆ ಇತರ ಜಾತಿಯ ಖಾನಾವಳಿಗಳಲ್ಲಿಯೂ ಇತ್ತು. ಅಡ್ಡಡಿಗೆ ಗಂಗಾಳಗಳ ವ್ಯವಸ್ಥೆ ಇತ್ತು. ಇದರಲ್ಲಿ ತಮ್ಮ ತಮ್ಮ ಪರಂಪರೆಯ ಸಂಪ್ರದಾಯಗಳಿಗೆ ಅನುಗುಣವಾಗಿ ಬದುಕುವ ಪದ್ಧತಿ ಕಾಣ್ತಾ ಇತ್ತು. ಆದರೆ ಉಳಿದ ಮತಗಳವರ ಬಗೆಗೆ ಅಲ್ಲಿ ತಿರಸ್ಕಾರವಿರಲಿಲ್ಲ, ದ್ವೇಷ ಇರಲಿಲ್ಲ. ಇಂದು ನಾವು ಎಲ್ಲಿ ಬೇಕಾದಲ್ಲಿ ಉಣ್ಣುತ್ತೇವೆ. ಬ್ರಾಹ್ಮಣ, ಲಿಂಗಾಯತ, ಜೈನ ಯುವಕರೆಲ್ಲ ಖೈಬರ್ ಚೈನೀಸ್ ಹೋಟೆಲ್ಗಳಲ್ಲಿ ಜೊತೆ ಜೊತೆಗೆ ಕೂತು ಉಣ್ಣುವುದನ್ನು ಕಾಣುತ್ತೇವೆ. ಆದರೆ ಅಂತರಂಗದಲ್ಲಿ ಮತೀಯ ದ್ವೇಷ ತುಂಬಿರುವುದನ್ನು ಕಾಣುತ್ತೇವೆ. ಆ ಕಾಲ ಎಂಥದ್ದಿತ್ತು ಅಂದರೆ ಎಲ್ಲ ಖಾನಾವಳಿಗಳಲ್ಲಿ ಆಣೆಗೆ ಒಂದು, ಎರಡು ಆಣೆಗೆ ಒಂದು ಊಟ ಸಿಗ್ತಿತ್ತು. ಒಂದು ಅಣೆ ಕೊಟ್ಟರೆ ಊಟ, ಎರಡನೇ ಕೊಟ್ಟರೆ ಊಟ. ಏಳು ಎಂಟು ದುಡ್ಡುಗಳಿಗೆ ಒಂದು ಸೇರು ಅಂದರೆ ಕಾಲು ಕಿಲೋಗ್ರಾಂ ಬೆಣ್ಣೆ ಸಿಗ್ತಿತ್ತು. 16 ರೂಪಾಯಿಗೆ ಒಂದು ರೂಪಾಯಿಗೆ 16 ರಿಂದ 25 ಸೇರು ಜೋಳ ಸಿಗ್ತಿತ್ತು. 8 ರಿಂದ 12 ಸೇರಿನವರೆಗೆ ಅಕ್ಕಿ ಸಿಗ್ತಿದ್ದು. ಆ ಕಾಲದೊಳಗೆ ಎಲ್ಲಿ ಊಟ ಮಾಡಿದರೂ ತಿಂಗಳಿಗೆ 8 ರಿಂದ 10 ರೂಪಾಯಿ ಬಿಲ್ಲಾಗ್ತಿತ್ತು. ಮಹಾರಾಷ್ಟ್ರ ಭುವನ ಏನಿತ್ತು ಕೊಕ್ಕನಸ್ಥ ಬ್ರಾಹ್ಮಣರದು, ಅವ್ರು ತಿಂಗಳಿಗೆ 13 ರೂಪಾಯಿ ಬಿಲ್ ಹಚ್ಚುತ್ತಿದ್ರು. ಉಳಿದ ಕಡೆಗೆ ಮಧ್ಯಾಹ್ನ ಸಂಜೆ 2 ಹೊತ್ತು ಭಕ್ರಿ ಅಂದರೆ ರೊಟ್ಟಿ, ಮಧ್ಯಾಹ್ನ ಚಪಾತಿ, ಗೋಧಿ ರೊಟ್ಟಿ ತುಪ್ಪ, ಸಂಜೆ ಜೋಳದ ರೊಟ್ಟಿ ಮೊಸರು ಇರ್ತಿತ್ತು. ಊಟದ ತಟ್ಟೆಯಲ್ಲಿ ಚಿಕ್ಕ ತುಪ್ಪದ ಒಂದು ಬಟ್ಟಲವನ್ನು ಇಡ್ತಿದ್ರು. ಆ ಬಟ್ಟಲದೊಳಗೆ ಅದರ ತುಂಬ ತುಪ್ಪ ಹಾಕ್ತಿದ್ರು. ಇಂದು ಊರಿಗೆ ಬಂದವರು ಯಾರ ಮನೆಗೂ ಊಟಕ್ಕೆ ಹೋಗಬೇಕಾಗಿಲ್ಲ. ಆಯಿ ಖಾನಾವಳಿ, ವೀರಶೈವ ಲಿಂಗಾಯತ ಖಾನಾವಳಿ ಇಂಥ ವ್ಯವಸ್ಥೆ ಇಲ್ಲ. ಭವ್ಯ ಕಟ್ಟಡಗಳಲ್ಲಿ ಗಿರಾಕಿಗಳ ಜೇಬಿ ನಳತಿಗೆ ಅನುಗುಣವಾದ ಊಟದ ಮಾರಾಟವಾಗುತ್ತಿರುವಾಗ ಜಾತಿ ಯಾವುದಿದ್ದರೇನು? 30ರ ದಶಕದಲ್ಲಿ ಆಗಲೇ ಉಡುಪಿ ಬ್ರಾಹ್ಮಣರ ಚಹಾದ ಅಂಗಡಿ, ಪರಾಂಜಪೆಯವರ ಫರಾಳಾಚೆ ದುಕಾನ್ ಊರಲ್ಲಿ ಪ್ರಸಿದ್ಧವಾಗಿದ್ದವು. ಇಡ್ಡಲಿ, ಮಸಾಲೆ ದೋಸೆ, ಉಪ್ಪಿಟ್ಟು ಮೊದಲಾದವು ಉಡುಪಿ ಅಂಗಡಿಗಳ ವೈಶಿಷ್ಟ್ಯವೆನಿಸಿದ್ದರೆ, ಅಪ್ಪಟ ತುಪ್ಪದಲ್ಲಿ ಸಿದ್ಧವಾದ ಶಿರಾ, ಪುರಿ ಬಾಜಿ, ಪೋಹೆ ಅಂದರೆ ಅವಲಕ್ಕಿ ಸೂಸಲ, ಇವು ಪರಾಂಜಪೆ ಅಂಗಡಿ ವೈಶಿಷ್ಟ್ಯಗಳು. ಇಲ್ಲಿಯೂ ಧೈರ್ಯವಾಗಿ ಹೆಬ್ಬಾಗಿಲಿನಿಂದ ಒಳ ಹೋಗುವ ಜನರಿದ್ದಂತೆ ಯಾರಿಗೂ ತಿಳಿಯದಂತೆ ಹಿತ್ತಿಲು ಬಾಗಿಲಿನಿಂದ ಮಬ್ಬು ಬೆಳಕಿನಲ್ಲಿಯೇ ಹೋಟೆಲಿಗೆ ಬಂದು ಶಿರಾ ಪುರಿ ಬಾಜಿ ತಿನ್ನುವವರು ಇದ್ದರು. ಇಡ್ಡಲಿ ಮಸಾಲೆ ದೋಸೆ ಕಟ್ಟಿಸಿಕೊಂಡು ಹೋಗುತ್ತಿದ್ದರು. ಮಸಾಲೆ ದೋಸೆಗೆ ಆಗಿನ ಕಾಲದಲ್ಲಿ ಜನ ಅಂಬೋಳಿ ಎನ್ನುತ್ತಿದ್ದರು. ತಿಂದು ಚಹಾ ಕುಡಿದು ನಮ್ಮ ಮಡಿವಂಚಿಕೆಯನ್ನು ಉಳಿಸಿಕೊಂಡು ಹೋಗುವವರೂ ಇದ್ದರು. ಇಷ್ಟೆಲ್ಲ ತಿಂದರೂ 1-1.5 ಆನೆ ಬಿಲ್ ಆಗುತ್ತಿರಲಿಲ್ಲ. ಅಷ್ಟೇ ಹಣ ಕೊಡಲು ಬಿಲ್ಲೋಜರಾಗುವುದು ಶ್ರೀಮಂತಿಕೆಯ ಲಕ್ಷಣವಾಗಿತ್ತು. 1/2 ಆನೆಗೆ ಶಿರ, 1/4 ಆನೆಗೆ ಉಪ್ಪಿಟ್ಟು, ಒಂದು ದುಡ್ಡಿಗೆ ಚಹಾ ದೊರೆಯುತ್ತಿದ್ದ ಕಾಲ ಅದು. ಆದರೆ ಅಂದು ಒಬ್ಬ ಪ್ರಾಥಮಿಕ ಶಿಕ್ಷಕನ ಸಂಬಳ ಕೇವಲ 15 ರೂಪಾಯಿ, ಪ್ರೌಢಶಾಲೆಯ ಶಿಕ್ಷಕ 25 ರೂಪಾಯಿ ತಿಂಗಳಿಗೆ ಪಗಾರ ಪಡೆಯುತ್ತಿದ್ದ. ಲಿಂಗರಾಜ ಕಾಲೇಜಿನಲ್ಲಿ ನನ್ನ ಗುರುಗಳಾಗಿದ್ದವರು 70 ರೂಪಾಯಿ ಗಳಿಸುವ ಗೌರವಾನ್ವಿತರಾಗಿದ್ದರು. ಆದರೆ ಯಾವುದೇ ಉದ್ಯೋಗದಲ್ಲಿದ್ದರೂ ಆ ಜನರ ಪ್ರಾಮಾಣಿಕತೆ, ತಮ್ಮ ಕೆಲಸದಲ್ಲಿ ಪರಿಣತಿ

0: ಸಾಧಿಸುವ ಛಲ ಗೌರವ ಮೂಡಿಸುವಂತಹದಾಗಿದ್ದವು. ಈ 30ರ ದಶಕದಲ್ಲಿಯೇ ಊರ ತುಂಬೆಲ್ಲ ಉಡುಪಿ ಬ್ರಾಹ್ಮಣರ ಭವನಗಳ ಸಂಖ್ಯೆ ಬೆಳೆಯಿತು. ಪರಾಂಜಪೆಯ ಅಂಗಡಿಗಳು 3-4 ಆದವು. ಊರಿಗೆ ಹೊನ್ನಾವರ ಬಳಿಯ ಶಾನ್ಬಾಗ್ ಕುಟುಂಬ ಆಟೇಲು ಕೆಲಸಕ್ಕೆ ಬಂದು ಊರಿನಲ್ಲಿಂದು ಹಿರಿಯ ಆಟೇಲು ಉದ್ಯಮದ ಶ್ರೀಮಂತ ಕುಟುಂಬವೆನಿಸಿದೆ. ಆದರೆ ಇದೇ ರೀತಿಯಲ್ಲಿ 30ರ ಮೊದಲೇ ಬಂದ ಉಡುಪಿಯ ಶ್ರೀನಿವಾಸಾಚಾರ್ಯ ಹಾಗೂ ಅವರ ತಮ್ಮ ನಡೆಸುತ್ತಿದ್ದ ವ್ಯವಹಾರ ಬೆಳೆದು ದೊಡ್ಡದಾಗಿ ಈಗ ಕಾಣದಂತಾಗಿದೆ. ಅವರೇ ರೂಪಿಸಿದ ಶ್ರೀಕೃಷ್ಣ ಸಿನಿಮಾಗ್ರಹ ಅದು ಈಗ ಅಂಗಡಿಗಳ ಸ್ಥಾನವಾಗಿದೆ. ಅವರು ಆರಂಭಿಸಿದ ಶ್ರೀಕೃಷ್ಣ ಕೆಫೆ ಮೊದಲಾದವು ಅದೇ ಹೆಸರಿನಲ್ಲಿ ಮುಂದುವರಿದಿವೆ. ಖಾನಾವಳಿಗಳೆಲ್ಲ ಬೋರ್ಡಿಂಗ್ ಹೌಸ್ಗಳಾಗಿ, ಹೋಟೆಲ್ ಸತ್ಕಾರ್ ಸನ್ಮಾನ್ ಬೃಂದಾವನಗಳಾಗಿ, ಚಹದ ಅಂಗಡಿಗಳೆಲ್ಲ ರೆಸ್ಟೋರೆಂಟ್ಗಳಾಗಿ ಬೆಳೆಯುತ್ತಾ ಬಂದಿರುವುದು ನಗರವು ಮಹಾನಗರವಾಗುತ್ತಿರುವ ಸೂಚನೆ. ಇಲ್ಲಿ ಮಡ್ರಾಸಿ ಅಯ್ಯರನೊಬ್ಬ ಇಡ್ಲಿ ಅಂಗಡಿಯನ್ನು ಕುರಿತು ಹೇಳಬೇಕು. ಸ್ಟೇಷನ್ ಕಡೆಯಿಂದ ಬೆಳಗಾವಿ ಕೋಟೆಯ ಕಡೆಗೆ ಹೋಗುವ ದಾರಿಗೆ ಇವತ್ತಿನ ಪಾಟೀಲ್ ಗಲ್ಲಿ ಅಂತೇವೆ, ಶಿವಭವನದ ಅದರ ಪಕ್ಕದಲ್ಲಿ ಇರತಕ್ಕಂಥ ಒಂದು ಓಣಿ, ಹಿಂದೆ ಬೆಳಗಾವಿಯ ಪಾಟೀಲರ ವಾಡೆ ಇದ್ದ ಓಣಿ ಅದು. ಈಗಲೂ ಪಾಟೀಲರ ಮನೆ ಇದೆ, ವಾಡೆಯ ಸ್ವರೂಪ ಕಳೆದುಕೊಂಡಿದೆ. ಈ ಓಣಿಗೆ ಹೊಂದಿ ಕಾಂಗ್ಲಿ ಗಲ್ಲಿ ಅನ್ನತಕ್ಕಂಥ ಒಬ್ಬ ಚಿಕ್ಕ ಸಂಧಿ ಇದೆ. ಇಂದಿನ ಶಿವಭವನದ ಎದುರಿಗೆ ಹೋಳಿ ಹುಣ್ಣಿಮೆಯ ಸಂದರ್ಭದಲ್ಲಿ ಕಾಮಣ್ಣನನ್ನು ಕೂಡಿಸುವ ಕಟ್ಟೆ ಇದೆ, ಇವತ್ತಿಗೂ ಇದೆ. ಅದಕ್ಕೆ ಹೊಂದಿ ಪೂರ್ವ ಪಶ್ಚಿಮವಾಗಿ ಒಂದು ಮನೆ, ಮನೆ ಬಾಗಿಲು ಪಶ್ಚಿಮ ದಿಕ್ಕಿಗೆ. ಅದೇ ಮನೆಯಲ್ಲಿ ಈ ಅಯ್ಯರನ ವಾಸ. ಅವನಿಗೆ 2 ಹೆಣ್ಣುಮಕ್ಕಳು, ಹದಿಹರೆಯದ ಸುಂದರಿಯರು. ಒಳಗೆ ಅಡಿಗೆ ಮನೆಯಲ್ಲಿ ಇಡ್ಲಿ ಸಿದ್ಧಪಡಿಸುವವರು ಅವರೇ. ಹೊರಗೆ 2 ಕೋಣೆಗಳಲ್ಲಿ ಸುತ್ತಲೂ ಮನೆ ಹಾಕಿದ ವ್ಯವಸ್ಥೆ. ಅಲ್ಲಿ ಬಂದ ಗಿರಾಕಿಗಳಿಗೆ ಅಯ್ಯರರು ಬಾಳೆ ಎಲೆಯಲ್ಲಿ ಇಡ್ಲಿ ಹಾಕಿ ಇಟ್ಟು ಮೇಲೆ ರುಚಿಕಟ್ಟಾದ ಹಸಿ ಕೊಬ್ಬರಿಯ ಚಟ್ನಿ, ಎಲೆಯ ತುದಿಗೆ ಒಂದು ಹೋಳು ಉಪ್ಪಿನಕಾಯಿ, 2 ದುಡ್ಡಿಗೆ ಒಂದು ಇಡ್ಲಿ, ಅದಕ್ಕೆ ಬೇಕಾದಷ್ಟು ಚಟ್ನಿ, ಮತ್ತೆ ಮೇಲೆ ಬೇಕೆಂದರೆ ಉದಾರವಾಗಿ ನೀಡುವ ಅಯ್ಯರ್. ಇಡ್ಲಿಗೆ ತುಪ್ಪ ಬೇಕೆನಿಸಿದರೆ 1 ಚಮಚ, ತುಪ್ಪಕ್ಕೆ 1 ದುಡ್ಡು. ಮಲ್ಲಿಗೆ ಹೂವಿನಂತೆ ಮೃದುವಾದ ಈ ಇಡ್ಲಿ ಬಯಸಿ ಬೆಳಗಾವಿ, ಶಹಾಪುರ, ಟಿಳಕ್ವಾಡಿಗಳಿಂದ ತರುಣರು ಮುದುಕರು ಎಲ್ಲ ಬರುತ್ತಿದ್ದರು. ಬೆಳಗಿನ 10 ಗಂಟೆಯವರೆಗೆ ಈ ಜನರ ಗದ್ದಲ. ಕೈಯಲ್ಲಿ 2 ದುಡ್ಡು ಸಿಕ್ಕಾಗ ಚಿಕ್ಕವರು ಹಿರಿಯರ ಕಣ್ಣು ತಪ್ಪಿಸಿ ಇಲ್ಲಿಗೆ ಬರುತ್ತಿದ್ದರು. 10 ಗಂಟೆಗೆ ಈ ವ್ಯವಹಾರ ಮುಗಿಯುತ್ತಿತ್ತು. ಮತ್ತೆ ಅಲ್ಲಿಯ ಇಡ್ಲಿ ಬೇಕಾದರೆ ಮರುದಿನ ಮುಂಜಾನೆಯೇ ಬರಬೇಕು. ಆ ದಿನಗಳಲ್ಲಿ ಹಿರಿಯರೇ ಸಾಮಾನ್ಯವಾಗಿ ಚಹದ ಅಂಗಡಿಗಳಿಗೆ ಹೋಗುತ್ತಿದ್ದರು. ಹೆಣ್ಣುಮಕ್ಕಳು ಅವುಗಳ ಸಮೀಪ ಹಾಯುತ್ತಿರಲಿಲ್ಲ, ಹಿರಿಯರಿಗೆ ಬಂಧನವಿತ್ತು. ಆದರೆ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಹಿರಿಯರ ಗುರುಗಳ ಕಣ್ಣು ತಪ್ಪಿಸಿ ದೋಸೆ ತಿನ್ನಲು, ಚಹಾ ಕುಡಿಯಲು ಹೋಗುತ್ತಿದ್ದರು. ಆ ದಿನಗಳಲ್ಲಿ ಮುತಾಲಿಕ್ ವೆಂಕಟರಾಯರು ಮೇಳ ಕಾರ್ಯಕ್ರಮ ನಡೆಸುತ್ತಿದ್ದುದನ್ನು ನಾನು ಈಗಾಗಲೇ ಹೇಳಿದ್ದೇನೆ. ಆ ಮೇಳಾದ ಬಾಲಕರಿಗಾಗಿ ಜಿವಿ ಕಟ್ಟಿ ವಕೀಲರು ಕನ್ನಡ ಹಾಡುಗಳನ್ನು ಬರೆಯುತ್ತಿದ್ದರು. ಅವರು ಈ ಉಡುಪಿ ಹೋಟೆಲುಗಳ ಬಗ್ಗೆ ಹಾಸ್ಯಮಯವಾದ ಕವಿತೆಗಳನ್ನು ಹಾಡಿ ಅವುಗಳನ್ನು ಹುಡುಗರಿಗೆ ಹೇಳಿಕೊಡುತ್ತಿದ್ದರು. 1939ರಲ್ಲಿ ನಡೆದ ಅಖಿಲ ಕರ್ನಾಟಕ ಸಾಹಿತ್ಯ ಸಮ್ಮೇಳನದಲ್ಲಿ ಜಿವಿ ಕಟ್ಟಿಯವರೇ ಕುಣಿಯುತ್ತಾ ಈ ಹೋಟೆಲಿನ ಹಾಡು ಹೇಳಿದಾಗ ಶಾಲಿಮಾರ್ ಟಾಕೀಸಿನಲ್ಲಿ, ಅಂದರೆ ಇವತ್ತೇನು ರೆಕ್ಸ್ ಟಾಕೀಸ್ ಅದ, ಈಗ ಅದನ್ನು ತೆಗೆದಾಕ್ಯಾರ. ಆ ಶಾಲಿಮಾರ್ ಟಾಕೀಸ್ದೊಳಗೆ ತುಂಬಿದ ಜನಸಮೂಹ ಈ ಹಾಡನ್ನು ಕೇಳಿ ಹೊಟ್ಟೆ ತುಂಬ ನಕ್ಕಿದ್ದರು. ಇಂದು ಗಂಡ, ಹೆಂಡತಿ, ಮಕ್ಕಳು ಎಲ್ಲರೂ ಕೂಡಿಯೇ ವಾರಕ್ಕೊಂದು 2 ಸಲ ಹೋಟೆಲಿನಲ್ಲಿ ಊಟ ಮಾಡುವುದು, ಸಂಜೆ ಸ್ನ್ಯಾಕ್ಸ್ ತಿಂದು ಚಹಾ ಕುಡಿದು ಬರುವುದು ತೀರ ಸಾಮಾನ್ಯ. ಶಿಕ್ಷಕರು ವಿದ್ಯಾರ್ಥಿಗಳು ಕೂಡಿಯೇ ಹೋಟೆಲುಗಳಲ್ಲಿ ಉಪಹಾರ ಚಹಾ ಕಾಫಿ ಸೇವಿಸುವುದು, ಕಾಲೇಜಿನ ಪ್ರಾಧ್ಯಾಪಕರು ಹಿರಿಯ ವಿದ್ಯಾರ್ಥಿಗಳು ಹೆಗಲ ಮೇಲೆ ಕೈ ಹಾಕಿ ಬಾರುಗಳಲ್ಲಿ ವಿಳಾಸದಲ್ಲಿರುವುದು ಸಹಜವೆನ್ನಿಸುತ್ತಿರುವಾಗ ಅಂದಿನ ಆ ವಾತಾವರಣ ವಿಚಿತ್ರವೆನಿಸುವುದು ಅಲ್ಲವೇ? ಹೀಗೆ 9 ದಶಕಗಳ ಹಿಂದೆ ಬೆಳಗಾವಿಯೊಳಗ ಖಾನಾವಳಿಗಳು ಹೋಟೆಲುಗಳು ಇಲ್ಲದ ಕಾಲದಲ್ಲಿ ಬೆಳಗಾವಿ ಹೇಗೆ ಈ ಹೋಟೆಲುಗಳಿಗೆ ಖಾನಾವಳಿಗಳಿಗೆ ರೆಸ್ಟೋರೆಂಟುಗಳಿಗೆ ಹೇಗೆ ತೆರೆದುಕೊಂಡಿತು ಎನ್ನುವ ಒಂದು ಸುಂದರ ಚಿತ್ರಣವನ್ನು ಭಾಗವತಿಯವರು ಮಾಡಿಕೊಟ್ಟು ಪುನಃ ನಾವು 90 ವರ್ಷಗಳ ಹಿಂದೆ ಹೋಗುವಂತೆ ಮಾಡಿದ್ದಾರೆ. ಅವರನ್ನು ಪುನಃ ನಾನು ಸ್ಮರಿಸಿ ಅವರಿಗೆ ನನ್ನ ನುಡಿನಮನಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ.
1: ಇದುವರೆಗೂ ಪ್ರಸಾರವಾಯಿತು 9 ದಶಕಗಳ ಹಿಂದೆ ಬೆಳಗಾವಿಯಲ್ಲಿನ ಖಾನಾವಳಿಗಳು ಮತ್ತು ಹೋಟೆಲ್ಗಳ ಕುರಿತು ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ಹಂಚಿಕೊಂಡವರು ಬೆಳಗಾವಿಯ ಹಿರಿಯ ಸಾಹಿತಿಗಳು, ಕೆಎಲ್ಇ ಪ್ರಸಾರಾಂಗದ ವಿಶ್ರಾಂತ ನಿರ್ದೇಶಕರು ಮತ್ತು ನಿವೃತ್ತ ಪ್ರಾಚಾರ್ಯರಾದ ಶ್ರೀ ಬಿಎಸ್ ಗವಿಮಠವರು. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ. ವೇಣುಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ, 90.4 FM ಕೇಳಲಿ ಕನಸು ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಹಾ, ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೀನಿ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂತಹ ವೇಣುಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರೈಸ್ತಾ ಇದ್ದೀನಿ. ಹಾಗೆ 90.4 FM

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿ
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ್ಯಾ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವಿನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.